ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ಶನಿವಾರ 2026 ಇಸ್ವಿಯ ಮೇ ತಿಂಗಳ 23 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಜ್ಯೇಷ್ಠ ಮಾಸದ 2 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇನ್ನು 6:30 ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. 6:40 ರೈತರಿಗೆ ಸಲಹೆಗಳು. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ. ರಚನೆ ಬಸವರಾಜ ಸ್ವಾಮಿ. ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:45 ಭಾವಗೀತೆಗಳು ಪ್ರಸಾರವಾಗಲಿವೆ. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ರಾಯಚೂರಿನ ಶ್ರೀ ಮಾಣಿಕ್ ಪ್ರಭು ದೇವಸ್ಥಾನದ ಪರಿಚಯ ಮೂಡಿಬರಲಿದೆ ಇಂದಿನ ಕಾರ್ಯಕ್ರಮದಲ್ಲಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:00 ಪ್ರಕಟಣೆಗಳು. 9:05 ವಿವಿಧ ಕಲಾವಿದರಿಂದ ವಚನ ಗಾಯನ. 9:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು 10:32 12:00 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುವವು. ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಹಾಗೂ ಅಪನಂಬಿಕೆಗಳು ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಡಾಕ್ಟರ್ ಎಸ್ಎ ಗದ್ದನಕೆರೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಇನ್ನು ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, 2:40 ಮಕ್ಕಳ ಕಾರ್ಯಕ್ರಮ, 3:00-5:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಿಲಯದ ಈ ದಿನದ ಸಂಜೆಯ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ, ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ. ಇನ್ನು 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ, ರಾಯಚೂರು ಜಿಲ್ಲೆಯ ನವೋದಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾ ಮಲ್ಲಿಕಾರ್ಜುನ ದಂಡೋರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇನ್ನು 7:20 ಜನಪದ ಸಂಗೀತದಲ್ಲಿ ಭಜನಾ ಪದಗಳು, ಮಾನ್ವಿ ತಾಲೂಕಿನ ಕಪ್ಗಲ್ ಗ್ರಾಮದ ಈರಪ್ಪ ನಾಯಕ್ ಹಾಗೂ ಸಂಗಡಿಗರಿಂದ. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಕಲಮಲ ಗ್ರಾಮದ ಈರಣ್ಣ ವಾಲೇಕರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು ಪ್ರಸಾರವಾಗಲಿವೆ. ಇನ್ನು ರಾತ್ರಿ 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ. ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಎಸ್ ಗೋಪಾಲಕೃಷ್ಣನ್ ಅವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆ. ಇನ್ನು 10:30 ಕನ್ನಡದ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇದುವರೆಗೂ ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರ

ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ವಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಇದುವರೆಗೂ ಭಕ್ತಿ ಗೀತೆಗಳನ್ನು ಕೇಳಿದ್ರಿ. ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ.
2: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೆಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸುಳ್ಳು ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸುಳ್ಳುನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹುಯೆನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗ ಆಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ಚೆನ್ನವೀರ ಕಣಿವೆ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.

0: ಇದುವರೆಗೂ ಚೆನ್ನವೀರ ಕಣವಿ ವಿರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳವರಿಂದ.
1: ಪಶುಪಾಲನೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಬೆಳೆದಿದ್ದು ಲಾಭದಾಯಕ ಉದ್ದಿಮೆಯಾಗಿ ಬೆಳೆದಿದೆ. ರೈತ ಬಾಂಧವರು ಕೃಷಿಯ ಜೊತೆಗೆ ಇತರ ಉಪಕಸಬುಗಳನ್ನು ಮಾಡೋದರ ಮೂಲಕ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ವಿಚಾರದೊಂದಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಇತ್ತೀಚೆಗೆ ಹೆಚ್ಚು ಪ್ರಚಾರವನ್ನು ನೀಡಲಾಗ್ತಾ ಇದೆ. ಹೈನುಗಾರಿಕೆ ಒಂದು ಲಾಭದಾಯಕ ಉದ್ದಿಮೆಯಾಗಿದ್ದು ಕೃಷಿಗೆ ಅನಿವಾರ್ಯವಾದಂತಹ ಒಂದು ಉಪಕಸಬಾಗಿದೆ. ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸಲು, ಕೃಷಿಗೆ ಬೇಕಾದಂತಹ ಗೊಬ್ಬರಗಳನ್ನು ನಿರ್ವಹಿಸಲು ಹೈನುಗಾರಿಕೆ ಒಂದು ಪ್ರಬಲ ಮಾಧ್ಯಮವಾಗಿ ಅಥವಾ ಕಸಬಾಗಿ ಬೆಳೆದಿದೆ. ಮುಖ್ಯವಾಗಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಜಾನುವಾರುಗಳ ಆರೋಗ್ಯದ ಕಾಳಜಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ. ಜಾನುವಾರು ಸಾಕಾಣಿಕಾ ಕೇಂದ್ರಗಳಲ್ಲಿ ಅಥವಾ ಚಿಕಿತ್ಸಾಲಯಗಳಲ್ಲಿ ಇಲಿ ಹೆಗ್ಗಣಗಳು ನುಸುಳದಂತೆ ಮುಂಜಾಗ್ರತಾ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕು. ಕಟ್ಟಡದ ಒಳಜಾಗವನ್ನು ಸೋಂಕುರಹಿತವಾಗಿಸಲು ಫಾರ್ಮಲಿನ್ ಆವಿಯಿಂದ ಧೂಪವನ್ನು ರೈತ ಬಾಂಧವರು ಹಾಕಿಸಬೇಕು. ಧೂಪ ಹಾಕುವ ಸಂದರ್ಭದಲ್ಲಿ ಅವಶ್ಯಕವಾಗಿ ರೈತ ಬಾಂಧವರು ಕೈಗವಸು, ಮುಖಕವಚ, ಗೌನ್ ಅಥವಾ ಕಣ್ಣಿನ ಕನ್ನಡಕಗಳನ್ನು ಧರಿಸಬೇಕು. ಮುಖ್ಯವಾಗಿ ರೋಗೋದ್ರೇಕ ಸಮಯದಲ್ಲಿ ಚಿಕಿತ್ಸಾಲಯ ಅಥವಾ ಪಶುಪಾಲನಾ ಆವರಣಗಳನ್ನು ರೈತ ಬಾಂಧವರು ಶುಚಿಯಾಗಿ ಹಾಗೂ ನೈರ್ಮಲ್ಯದಿಂದ ಕಾಪಾಡಿಕೊಂಡು ಹೋಗುವುದು ಮುಖ್ಯವಾಗಿರುತ್ತದೆ. ಸಾಂಕ್ರಾಮಿಕ ರೋಗ ಪೀಡಿತ ರಾಸುಗಳು ಹಾಗೂ ಆರೋಗ್ಯವಂತ ರಾಸುಗಳನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ರೈತ ಬಾಂಧವರು ನಿರ್ವಹಿಸಬೇಕು. ಮೊದಲು ಆರೋಗ್ಯವಂತ ರಾಸುಗಳ ಚಿಕಿತ್ಸೆ ಅಥವಾ ಸಲಹೆ ನೀಡಿದ ನಂತರ ಸಾಂಕ್ರಾಮಿಕ ರೋಗ ಪೀಡಿತ ರಾಸುಗಳಿಗೆ ಚಿಕಿತ್ಸೆ ಅಥವಾ ಲಸಿಕೆಯನ್ನು ನೀಡಬೇಕು. ನಂತರ ಚೆನ್ನಾಗಿ ಕೈ ತೊಳೆದು ನಂಜು ನಿರೋಧಕವನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಬೇರೆ ರಾಸುಗಳನ್ನು ನೋಡುವ ಮುನ್ನ ಕೈಗವಸುಗಳನ್ನು ಧರಿಸಬೇಕಾಗ್ತದೆ. ರೋಗ ಪೀಡಿತ ರಾಸುಗಳಿಗೆ ಉಪಯೋಗಿಸಿದಂತಹ ಪಾತ್ರೆ ಅಥವಾ ಸಲಕರಣೆಗಳನ್ನು ಕ್ರಿಮಿನಾಶಕಗಳಿಂದ ಸ್ವಚ್ಛ ಮಾಡಬೇಕು. ರೋಗ ಪೀಡಿತ ರಾಸುಗಳ ಚಲನವಲನಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಹಾಗೂ ಇಂತಹ ರಾಸುಗಳನ್ನು ಯಾವುದೇ ಕಾರಣಕ್ಕೆ ಸಂತೆಗಳಿಗೆ ಅಥವಾ ಮಾರುಕಟ್ಟೆಗೆ ಒಯ್ಯಬಾರದು. ಇಲ್ಲವೇ ಆರೋಗ್ಯವಂತ ರಾಸುಗಳು ಸೇರುವ ಜಾನುವಾರು ಮೇಳ, ಪ್ರದರ್ಶನ ಇನ್ನಿತರೆ ಜಾಗಕ್ಕಾಗಲಿ ಕರೆದುಕೊಂಡು ಹೋಗಬಾರದು ಹಾಗೂ ಜಾನುವಾರು ಮಾಲೀಕರು ಸ್ವಚ್ಛತೆ ಅಥವಾ ಶುಚಿಯನ್ನು ಕಾಪಾಡಬೇಕು. ಸೋಂಕಿತ ಪ್ರದೇಶ ಅಥವಾ ಚಿಕಿತ್ಸಾ ಸಂಸ್ಥೆಗಳಲ್ಲಿ ಒಳಬರುವ ಹಾಗೂ ಹೊರಹೋಗುವ ವಾಹನಗಳನ್ನು ಸೋಂಕು ನಿವಾರಕ ಗುಂಡಿಗಳನ್ನು ಹಾದು ಹೋಗುವಂತಿರಬೇಕು. ಇಂತಹ ಗುಂಡಿಗಳು ಚಿಕಿತ್ಸಾಲಯದ ಅಥವಾ ಫಾರ್ಮ್ನ ಪ್ರವೇಶ ದ್ವಾರದಲ್ಲಿ ಇಡಬೇಕಾಗ್ತದೆ. ಸಾಂಕ್ರಾಮಿಕ ರೋಗಗಳಿಂದ ಸತ್ತ ಜಾನುವಾರುಗಳನ್ನು ಸುಡದಂತೆ ಇಲ್ಲವೇ ನೀರಿನ ಮೂಲದಿಂದ ದೂರವಿರುವ ಜಾಗದಲ್ಲಿ ಕನಿಷ್ಠ 6 ಆಳದ ಗುಂಡಿಯಲ್ಲಿ 10% ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಅದರ ಮೇಲೆ ಸಿಂಪಡಿಸಿ ಗುಂಡಿಗೆ ಹಾಕಿದ ಮೇಲೆ ಅದರ ಮೇಲೆ 1 ಮಣ್ಣು ಹರಡಿ ನಂತರ ಕನಿಷ್ಠ 2 kg ಸುಣ್ಣದ ಪುಡಿಯನ್ನು 1 ಹಾಕಿ ನಂತರ ಮಣ್ಣಿನಿಂದ ಗುಂಡಿ ಮುಚ್ಚುವಂತೆ ಜಾನುವಾರು ಮಾಲೀಕರು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಹೊಸದಾಗಿ ಖರೀದಿಸಿ ತಂದ ಜಾನುವಾರುಗಳನ್ನು ಫಾರ್ಮ್ ಜಾನುವಾರುಗಳೊಂದಿಗೆ ಸೇರಿಸುವ ಮುನ್ನ ಕನಿಷ್ಠ 15-30 ದಿನಗಳವರೆಗೆ ಪ್ರತ್ಯೇಕವಾಗಿ ನಿರ್ವಹಿಸಬೇಕು ಅಥವಾ ಸೋಂಕುರಹಿತ ರೋಗರಹಿತವೆಂದು ಖಚಿತಪಡಿಸಿಕೊಂಡ ನಂತರ ಅವುಗಳನ್ನು ಸೇರಿಸಬೇಕಾಗ್ತದೆ. ಜಾನುವಾರು ಘಟಕಗಳಿಗೆ ಹೊರಗಿನಿಂದ ವಾಹನ ಹಾಗೂ ಸಂದರ್ಶಕರನ್ನು ನಿರ್ಬಂಧಿಸಬೇಕು. ಫಾರ್ಮ್ಗಳಲ್ಲಿ ಮೊದಲು ಆರೋಗ್ಯವಂತ ರಾಸುಗಳಿಗೆ ಮೇವು, ನೀರು, ಆಹಾರವನ್ನು ನೀಡಬೇಕು. ಇತರೆ ನಿರ್ವಹಣೆಯನ್ನು ಮಾಡಿ ನಂತರ ರೋಗ ಪೀಡಿತ ರಾಸುಗಳಿಗೆ ನಿರ್ವಹಣೆಯನ್ನು ರೈತ ಬಾಂಧವರು ಮಾಡಬೇಕು. ರೋಗ ಪೀಡಿತ ರಾಸುವಿನಿಂದ ಉಳಿದ ಯಾವುದೇ ಆಹಾರ ಅಥವಾ ನೀರು ಹಾಗೂ ಬಳಸಿದ ಪಾತ್ರೆ ಅಥವಾ ಜಾಗವನ್ನು ಆರೋಗ್ಯವಂತ ರಾಸುಗಳಿಗೆ ಉಪಯೋಗಿಸಬಾರದು. ರೋಗ ಪೀಡಿತ ರಾಸುಗಳ ಸಗಣಿ, ಮೂತ್ರ, ಗರ್ಭಪಾತಗೊಂಡ ಕರು, ಕ್ಯೂ ಅಥವಾ

0: ಇತರೆ ಸೋಂಕು ತ್ಯಾಜ್ಯಗಳನ್ನು ರೈತ ಬಾಂಧವರು ಸೂಕ್ತವಾಗಿ ನಿರ್ವಹಣೆ ಅಥವಾ ವಿಲೇವಾರಿಯನ್ನು ಮಾಡಬೇಕು. ರೋಗ ಪೀಡಿತ ರಾಸುಗಳ ನಿರ್ವಹಣೆಯ ನಂತರ ಕೈಕಾಲುಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು. ರೋಗ ಪೀಡಿತ ರಾಸುಗಳು ಕಟ್ಟಿಹಾಕಿದ ಪೂರ್ತಿ ಜಾಗವನ್ನು ಶೇಕಡ 2 ಫಾರ್ಮಲಿನ್ ದ್ರಾವಣ ಇಲ್ಲವೇ ಶೇಕಡ 2-4 ಸೋಡಿಯಂ ಹೈಪೋಕ್ಲೋರೇಟ್ ದ್ರಾವಣ ಇಲ್ಲವೇ ಶೇಕಡ 4 ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಸಿಂಪಡಿಸಬೇಕು. ಸಾಂಕ್ರಾಮಿಕ ರೋಗಗಳಿಂದ ಸತ್ತ ಜಾನುವಾರುಗಳನ್ನು ಸುಡಬೇಕು ಇಲ್ಲವೇ ನೀರಿನ ಮೂಲದಿಂದ ದೂರವಿರುವ ಜಾಗದಲ್ಲಿ ಕನಿಷ್ಠ 6 ಆಳದ ಗುಂಡಿಯಲ್ಲಿ ಶೇಕಡ 10 ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಅದರ ಮೇಲೆ ಸಿಂಪಡಿಸಿ ಗುಂಡಿಗೆ ಹಾಕಿದ ನಂತರ ಅದರ ಮೇಲೆ 1 ಮಣ್ಣು ಹರಡಿ ನಂತರ 2 ಕಿಲೋಗ್ರಾಂನಷ್ಟು ಸುಣ್ಣದ ಪುಡಿಯನ್ನು 1 ಹಾಕಿ ನಂತರ ಮಣ್ಣಿನಲ್ಲಿ ಮುಚ್ಚಬೇಕು. ಆದ್ದರಿಂದ ರೈತ ಬಾಂಧವರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಾಗ ಬಹಳ ಎಚ್ಚರಿಕೆಯಿಂದ ರಾಸುಗಳನ್ನು ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಸೋಂಕು ಅಥವಾ ರೋಗಗಳ ನಿರ್ವಹಣೆಯಲ್ಲಿ ಅತಿ ಜಾಗರೂಕತೆಯಿಂದ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸೋಂಕುಗಳನ್ನು ಅಥವಾ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ.
1: ಇದುವರೆಗೂ ಅಂಬರೀಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ ಅರಿವೆಂಬ ಗುರುವಿಗೆ ಶರಣೆಂಬೆ

0: சரணு சரணார்த்தே காலவித்தாயி.
1: சரணார்த்தி என்னுடைய பசவரசா, நன்னிந்த ஏனாதரு அபச்சார ஆயிதே, தாவு ஹேளி கழிசிதரே சாக்கித்து, நானே பர்த்திதே. தாவு நம்ம மனே பாகலி வரகு பந்திரோது, நன்னிந்த அபச்சார ஆயிது, மன்னிசி என்னுடைய.
0: இல்ல தாயி, நின்னிந்த யாவ அபச்சாரவு ஆகில, நம்மிந்தலே அபச்சார ஆகிதே. ಮಹಾಮನೆಯಲ್ಲಿ ಸತ್ಸಂಗ ನಡೀತಾ ಇದ್ದು ಸಾಕಷ್ಟು ದಿನಗಳಾದರೂ ಕೂಡ ತಮ್ಮನ್ನ ಸತ್ಸಂಗಕ್ಕೆ ಬರಮಾಡಿಕೊಳ್ಳದೆ ಇರೋದು ನನ್ನಿಂದ ಹಾಗೂ ಶರಣರಿಂದ ಆದಂತಹ ಅಪಚಾರ. ಈ ಅಪಚಾರವನ್ನ ಮನ್ನಿಸು ತಾಯಿ.
1: ಬೆಳಿಗ್ಗೆ ಮತ್ತು ಸಂಜೆ ಮಹಾಮನೆಯಲ್ಲಿ ಸತ್ಸಂಗಕ್ಕಾಗಿ ಸಾಕಷ್ಟು ಜನ ಸೇರ್ತಿದ್ದಾರೆ ಅನ್ನೋ ವಿಷಯ ನಮ್ಮ ಕುಲಕ್ಕೆ ತಿಳಿದಿದೆ ಬಸವರಸ. ನಮಗೂ ಬರೋ ಆಸಕ್ತಿ ಇದ್ರೂ ಕೂಡ ನಾವು ಮಹಾಮನೆಗೆ ಬಂದ್ರೆ ತಪ್ಪಾಗ್ತದೋ ಹೇಗೋ ಅನ್ನುವ ಬೇಗುದಿಯಲ್ಲಿ ಕಾಲ ಕಳಿತಿದ್ದೇವೆ. ನಮ್ಮೆಲ್ಲರನ್ನು ಪಾವನ ಮಾಡಲು ಬಂದಂತಹ ಪರಮಾತ್ಮ ತಾವು. ಮಹಾಮನೆಗೆ ತಾವು ಕೂಡ ಬರಬಹುದು ಅಂತ ಹೇಳಿ ಕಳಿಸಿದ್ರೆ ಸಾಕು, ನಾವೆಲ್ಲರೂ ಬಂದು ಬಿಡ್ತಿದ್ವಿ. ವೇಶ್ಯೆಯರು ನಾವು, ನಮ್ಮಂತಹ ಪಣ್ಯಾಂಗನೆಯರ ಮನೆಗೆ ತಾವು ಬಂದಿರೋದು ನಮ್ಮನ್ನ ಮತ್ತಷ್ಟು ಪಾಪದ ಕೋಪಕ್ಕೆ ತಳ್ಳಿದಂತಾಗ್ತದೆ ಬಸವರಸ.
0: ತಾಯಿ ಕಾಳವೇ, ತಾವು ಪಣ್ಯಾಂಗನೆಯರು ಅಲ್ಲ ತಾಯಿ, ಸಾಕ್ಷಾತ್ ಪುಣ್ಯಾಂಗನೆಯರು. ಸಮಾಜದಲ್ಲಿ ತಮ್ಮಿಂದ ಬಹುಮುಖ್ಯವಾದಂಥ ಕೆಲಸ ಆಗಬೇಕಾಗಿದೆ. ಹೀಗಾಗಿ ನಾವು ನಿಮಗೆ ಸತ್ಸಂಗಕ್ಕಾಗಿ ಮನೆಗೆ ಬರಲಿಕ್ಕೆ ಆಮಂತ್ರಣ ಕೊಡಲು ಬಂದಿದ್ದೇವೆ. ನಮ್ಮೆಲ್ಲರನ್ನ ನಿಮ್ಮ ಮನೆಯೊಳಗೆ ಕರೆಯೋದಿಲ್ವೇ ತಾಯಿ?
1: ಅಯ್ಯೋ ಅಯ್ಯೋ ಬಸವರಸ, ಜನ ಈ ಮನೆಯನ್ನ ಪಾಪದ ಕೂಪ ಅಂತಾನೆ ಭಾವಿಸಿದ್ದಾರೆ. ಈ ವೃತ್ತಿಯಲ್ಲಿ ತೊಡಗಿದ ನಮ್ಮನ್ನ ವೇಶ್ಯರು ಅಂತ ಮೂದಲಿಸಿ ನುಡಿಯುತ್ತಾರೆ. ಹಗಲು ನಾವು ಯಾರ ಮುಖವನ್ನು ನೋಡುವಂತಿಲ್ಲ, ತೋರಿಸುವಂತಿಲ್ಲ.

0: ನೋಡಿದ್ರೆ ನಮಗೆ ಶಾಪ ಕಟ್ಟಿಟ್ಟ ಬುತ್ತಿ. ಈ ಮನೆಗೆ ಬಂದವರು ರಾತ್ರಿ ಮಾತ್ರ ನಮ್ಮನ್ನ ಮಹಾರಾಣಿ ಅಂತ ಸಂಬೋಧಿಸ್ತಾರೆ. ಇಂತಹ ನರಕದ ವೃತ್ತಿಯಲ್ಲಿರುವ ನಮ್ಮನ್ನ ಪುಣ್ಯಾಂಗನೆಯರು ಅಂತ ತಮ್ಮಿಂದ ಕರೆಸಿಕೊಂಡಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯವೇ. ನಿಲ್ಲಿ ನಿಲ್ಲಿ ನನ್ನೊಡೆಯ, ಮನೆಯೊಳಗೆ ಹೋಗಿ ಒಂದು ಬಿಂದಿಗೆಯಲ್ಲಿ ನೀರು ತಂದು ನಿಮ್ಮ ಹಾಗೂ ನಿಮ್ಮ ಜೊತೆಗೆ ಬಂದಿರುವ ಚನ್ನಬಸವಣ್ಣ, ಅಕ್ಕಮ್ಮ ಹಾಗೂ ಸತ್ಯಕ್ಕಳ ಪಾದಗಳನ್ನು ತೊಳೆದು ನಮಸ್ಕರಿಸುವೆ. ಹಾ, ದಯವಿಟ್ಟು ಒಳಗೆ ಬನ್ನಿ ಬಸವರಸ. ಇಂದಿನಿಂದ ನಾನು ನನ್ನ ವೃತ್ತಿಯನ್ನು ಬಿಟ್ಟು ಬಿಡ್ತೇನೆ.
1: ತಾಯಿ ಕಳವೆ, ನೀನು ಮಾಡುವಂತಹ ವೃತ್ತಿ ಪವಿತ್ರವಾದದ್ದು ತಾಯಿ, ಅದನ್ನ ನೀನು ಬಿಡುವಂತಿಲ್ಲ. ಆದರೆ ನೀನು ಮಾಡುತ್ತಿರುವ ವೃತ್ತಿಯಲ್ಲಿ ನಾನು ಹೇಳಿದ ಹಾಗೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಅಷ್ಟೇ.
0: ಅಯ್ಯೋ ಅಯ್ಯೋ ಪರಮಾತ್ಮ, ಈ ಭೂವಿಯ ಜನರನ್ನ ಪಾವನ ಮಾಡಲು ಬಂದಂತಹ ಬಸವರಸ ನೀನು. ನೀವು ನನಗೆ ಕೈ ಮುಗಿಯುವುದೇ ತಂದೆ. ಅಪಚಾರ ಅಪಚಾರ, ನನ್ನಿಂದ ಘೋರ ಅಪಚಾರ ಆಯಿತು, ಮನ್ನಿಸಿ ಶರಣರೇ.
1: ಎದ್ದೇಳು ತಾಯಿ, ನಾಳೆ ಬೆಳಗಿನ ಸತ್ಸಂಗಕ್ಕಾಗಿ ಮಹಾಮನೆಗೆ ಬಂದರೆ ನೀನು ಮಾಡುವ ಕೆಲಸದ ಬದಲಾವಣೆಗಳನ್ನು ನಾನು ನಿಮಗೆ ವೈಯಕ್ತಿಕವಾಗಿ ಹೇಳುವೆ, ಅದನ್ನು ತಪ್ಪದಂತೆ ಪಾಲಿಸಬೇಕು.
0: ಬಸವರಸ, ದಯವಿಟ್ಟು ಹಾಗೆ ಮಾತನಾಡಬೇಡಿ. ನಾನು ಮಾಡಬೇಕಾದ ಕೆಲಸಕ್ಕೆ ಆದೇಶ ನೀಡಿ ನನ್ನೊಡೆಯ, ಶಿರಸ ವಹಿಸಿ ಪಾಲಿಸುವೆ.
1: ಆಯಿತು. ಮಸಣಮ್ಮ, ತಿಮ್ಮವ್ವ, ರೇಚವ್ವ, ಲಕ್ಕಮ್ಮ, ಕೇತಲಾದೇವಿ ಇವರೆಲ್ಲರ ಮನೆಗಳಿಗೆ ಸತ್ಸಂಗಕ್ಕಾಗಿ ಆಮಂತ್ರಣ ಕೊಡಲಿಕ್ಕೆ ಹೋಗೋಣವೆ ತಾಯಿ ಕಾಳವೆ.
0: ತಂದೆ ಬಸವರಸ, ತಾವು ಇಲ್ಲಿಗೂ ಬರದೆ ಹೇಳಿ ಕಳಿಸಿದ್ರೆ ಸಾಕಿತ್ತು, ನಾವೆಲ್ಲರೂ ಬರ್ತಿದ್ವಿ. ಈಗ ನಾವೆಲ್ಲರೂ ಅಲ್ಲಿಗೆ ಹೋಗೋದು ಬೇಡ. ತಾವು ತಮ್ಮ ಅಮೂಲ್ಯವಾದ ಕೆಲಸದಲ್ಲಿ ಮುಂದುವರಿಯಿರಿ. ನಾನು ಈಗಲೇ ಹೋಗಿ ಎಲ್ಲರನ್ನ ಭೇಟಿಯಾಗಿ ತಾವು ನೀಡಿದ ಆಮಂತ್ರಣವನ್ನು ಅವರೆಲ್ಲರಿಗೂ ತಲುಪಿಸಿ ಅವರೆಲ್ಲರನ್ನ ಬೆಳಗಿನ ಸತ್ಸಂಗಕ್ಕೆ ಕರೆದುಕೊಂಡು ಬರ್ತೇನೆ.

0: ಸಕಲ ಶರಣರಿಗೂ ಶರಣು ಶರಣಾರ್ಥಿ
1: ಶರಣು ಶರಣಾರ್ಥಿ
2: ಬಸವರಸ ಮತ್ತು ಚೆನ್ನ ಬಸವಣ್ಣನವರಿಗೆ ಸಕಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ. ನಾನು ಕೇತನಾದೇವಿ. ಇಂದು ನಮ್ಮ ಜೀವನ ಪಾವನ ಆಯಿತು ಬಸವಣ್ಣ. ಸಕಲ ಶರಣರೊಂದಿಗೆ ಕೂಡುವ ಭಾಗ್ಯ ನಮ್ಮೆಲ್ಲರಿಗೂ ಲಭ್ಯ ಆಯಿತು. ಕಲ್ಯಾಣದ ಜನ ಪಣ್ಯಾಂಗನೀಯರು ಅಂತ, ಈ ನಗರದ ವೇಶ್ಯರು ಅಂತ ನಮ್ಮನ್ನು ತುಚ್ಛವಾಗಿ ಕಾಣ್ತಾ ಇದ್ರು. ಇನ್ನು ನಾವು ರೊಟ್ಟಿ ಚಟ್ನಿ ತಿಂದರೂ ಅಡ್ಡಿ ಇಲ್ಲ, ಹಣಕ್ಕಾಗಿ ನಮ್ಮನ್ನು ನಾವು ಮಾರಿಕೊಳ್ಳೋದಿಲ್ಲ. ನಮ್ಮನ್ನು ಈ ಸ್ಥಿತಿಗೆ ತಂದದ್ದು ಸಮಾಜ ಅಲ್ಲ ಅಂತ ತಮ್ಮಿಂದಲೇ ತಿಳಿಯಿತು ಬಸವರಸ. ತಾವು ಹೇಳಿದಂತೆ ನಮ್ಮ ತನುವಿನಲ್ಲಿಯೇ ತನ್ಮಯವಾದ ಅರಿವಿನೊಂದಿಗೆ ಸಂಘ ಮಾಡೋದಕ್ಕಾಗಿ ಮನವನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಅಜ್ಞಾನವನ್ನು ನಾವೇ ಕಳೆದುಕೊಂಡು ಜ್ಞಾನಿಗಳಾಗಿ ಪರಮ ಸಂತೋಷದಿಂದ ಇರಲು ಪ್ರಯತ್ನಿಸುತ್ತೇವೆ. ನಮ್ಮ ಈ ಬದಲಾವಣೆಗೆ ಕಾರಣರಾದ ನಿಮಗೆ ಹಾಗೂ ಸಕಲ ಶರಣರಿಗೂ ಶರಣು ಶರಣಾರ್ಥಿ.
1: ಬಸವಣ್ಣ, ಚನ್ನಬಸವಣ್ಣ, ಸಕಲ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ. ಬಸವಣ್ಣನವರು ನಮಗೆ ಪುಣ್ಯಾಂಗನೇಯರು ಅಂತ ಹೆಸರು ಕೊಟ್ಟಿದ್ದಾರೆ. ಅವರು ಹೇಳಿದಂತೆ ಕೇಳಿ ಅವರು ಹಾಕಿಕೊಟ್ಟ ಜ್ಞಾನ ಮಾರ್ಗದಲ್ಲಿ ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಕಲ್ಯಾಣದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದ ಬಸವರಸರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು.
3: ತಾಯಿ, ಒಡಲ ಗುಣಧರ್ಮವನ್ನು ಬಿಟ್ಟು ಒಡಲಲ್ಲಿಯೇ ಸಂಗಮವಾದಂಥ ಅರಿವಿನ ನಿರ್ಗುಣ ಧರ್ಮದೊಂದಿಗೆ ನಡೆಯುವ ಶಕ್ತಿಯೊಂದು ಈ ಒಡಲಲ್ಲಿಯೇ ಇದೆ. ಒಡಲು ಮತ್ತು ಮನ ಇವೆರಡೂ ಸೇರಿ ಒಡಲಲ್ಲಿಯೇ ಇರುವ ಅರಿವಿನ ಧರ್ಮವನ್ನು ಒಡಲು ಮತ್ತು ಮನ ಪಾಲನೆ ಮಾಡಬೇಕು ಅಷ್ಟೇ. ಇದು ಎಡೆಬಿಡದ ಪೂಜೆಯಾಗಬೇಕು. ಲೋಕಕ್ಕೆ ಉದಯದ ಪೂಜೆ ಮೀಸಲಾದರೆ ಅಸ್ತಮಾನದ ಪೂಜೆಯನ್ನು ಎಂಜಲು ಅಂತ ಕರೆದರು. ಇವರೆಲ್ಲ ಅಗ್ನಿಯ ಎಂಜಲನ್ನು ಉಂಡು ಪೂಜಿಸುವ ಭಂಗಿತರು. ಲೋಕದ ಪೂಜೆ ಶರಣರಿಗೆ ಬೇಡ, ಅರಿವಿನ ಪೂಜೆಯೇ ಪೂಜೆ ಅಂತ ನಂಬಿ ಒಡಲ ದುರ್ಗುಣಗಳನ್ನು ಸಾಕ್ಷಿಯಾಗಿ ನೋಡಿ ಒಡಲ ಮೂಲಕ ಅವುಗಳನ್ನು ಕೊಡವಿಕೊಳ್ಳಬೇಕಾಗಿದೆ. ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
1: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಜೆ.

0: ಭಾಗವಹಿಸಿದ ಕಲಾವಿದರು ಕಾಳವ್ವೆ, ಶ್ರೀದೇವಿ, ಕೇತಲಾದೇವಿ, ರಮಾ ಕುಲಕರ್ಣಿ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿ ಚಿಕಿತ್ಸೆ ವಿಭಾಗಗಳು ಇಲ್ಲಿವೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.
3: ಸೆಕ್ಯೂರಿಟಿ ಔರ್ ಕೌಂಟರ್ ಟೆರರಿಸಮ್ ಸಹಯೋಗ ಔರ್ ಮಜಬೂತ್ ನಿರ್ಣಯ ಲಿಯಾ ಹೈ. ಇತನಾ ಹಿ ನಹಿ, ಹಮ್ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ ಔರ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಇಕಾನಾಮಿಕ್ ಕಾರಿಡೋರ್ ಜತೆ ಮಹತ್ವಪೂರ್ಣ ಪಹಲೋ ಸೆ ಕನೆಕ್ಟಿವಿಟಿ ಸುನಿಶ್ಚಿತ ಕರ್ನೆ ಕೆ ಲಿಯೇ ಭಿ ಸಾಥ್ ಮಿಲ್ಕರ್ ಕಾಮ್ ಕರೆಂಗೆ.
4: ಉಭೌ ಪಕ್ಷೌ ಸೈಬರ್ ಸುರಕ್ಷಾಯಾಂ ಅಪಿ ಚ ಉದಯೋನ್ಮುಖ ಪ್ರೌದ್ಯೋಗಿಕ್ಯಾಂ ವಿಶೇಷಾವಧಾನೇನ ಸಹ ರಕ್ಷಾ ಉದ್ಯೋಗಯೋಃ ಮಧ್ಯೆ ಸಹಯೋಗೇನ ಸಹ ರಕ್ಷಾ ಸುರಕ್ಷಾ ಸಹಕಾರಂ ಸುದೃಢೀಕರಣೇಪಿ ಸಹಮತೌ ಅಭವತಾಂ. ಅಸ್ಮಿನ್ ಸಂದರ್ಭೆ ಸೈಪ್ರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಇಂಡಸ್ಟ್ರೀಸ್ ಕ್ಲಸ್ಟರ್ ತಥಾ ಸೊಸೈಟಿ ಆಫ್ ಇಂಡಿಯನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇತ್ಯೇತಯೋಃ ಮಧ್ಯೆ ಸಂಧಿಪತ್ರೆ ಹಸ್ತಾಕ್ಷರಂ ಜಾತಂ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯ ಏಕೋನವಿಂಶತಿತಮೆ ರೋಜಗಾರ ಮೇಳಾಯಾಂ ವಿವಿಧ ಪ್ರಶಾಸಕೀಯ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತಾನಾಂ ಯೂನಾಂ ಕೃತೆ ಏಕಪಂಚಾಶತ್ ಸಹಸ್ರತೋಪ್ಯಧಿಕಾನಾಂ ನಿಯುಕ್ತಿಪತ್ರಾನಾಂ ವಿತರಣಂ ವಿಡಿಯೊ ಕಾನ್ಫರೆನ್ಸಿಂಗ್ ಇತಿ ಆಭಾಸೀಯ ಮಾಧ್ಯಮೇನ ಕರಿಷ್ಯತಿ. ಅಮೆರಿಕಾದೇಶಸ್ಯ ವಿದೇಶ ಸಚಿವಃ ಮಾರ್ಕೋ ರುಬಿಯೊ ಇತ್ಯೇಷಃ ಅದ್ಯ ಭಾರತಸ್ಯ ಚತುರ್ದಿವಸೀಯ ಯಾತ್ರಾಯಾಂ ಕೋಲ್ಕತಾನಗರಂ ಆಗಮಿಷ್ಯತಿ. ಇದಂ ತಸ್ಯ ಪ್ರಥಮಂ ಭಾರತ ಪರ್ಯಟನಂ ಭವಿಷ್ಯತಿ. ಕೋಲ್ಕತಾನಗರೆ ಪ್ರವಾಸಾವಧೌ ಶ್ರೀರುಬಿಯೊ ವರ್ಯೇಣ ಮದರ್ ಟೆರೇಸಾ ವರ್ಯಾಯಾಃ ಸಮಾಧಿಸ್ಥಳೆ ಶ್ರದ್ಧಾಂಜಲಿ ಅರ್ಪಣಸ್ಯ ಅಪೇಕ್ಷಾ ಅಸ್ತಿ. ಸಹ ವಿಕ್ಟೋರಿಯಾ ಸ್ಮಾರಕಮಪಿ ದ್ರಷ್ಟುಂ ಶಕ್ನೋತಿ. ಪಶ್ಚಾತ್ ಅಮೆರಿಕಾದೇಶಸ್ಯ ವಿದೇಶ ಸಚಿವಃ ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಮೇಲನಂ ವಿಧಾಷ್ಯತಿ. ಶ್ವಃ ಶ್ರೀರುಬಿಯೊ ರಾಷ್ಟ್ರೀಯ ರಾಜಧಾನ್ಯಾಂ ವಿದೇಶ ಮಂತ್ರಿಣಾ ಎಸ್ ಜಯಶಂಕರೇಣ ಸಹ ವಾರ್ತಾಲಾಪಂ ಕರಿಷ್ಯತಿ. ಸಹ ಅಮೆರಿಕಾದೇಶಸ್ಯ ದೂತಾವಾಸಸ್ಯ ಸ್ವಾತಂತ್ರ್ಯ ದಿವಸೋಪಲಕ್ಷೆ ಆಯೋಜಿತೆ ಕಾರ್ಯಕ್ರಮೇಪಿ ಭಾಗಂ ಗ್ರಹೀಷ್ಯತಿ. ಸೋಮವಾಸರೆ ಶ್ರೀರುಬಿಯೋ ವರ್ಯಃ ಆಗರಾ ಜಯಪುರ ನಗರಯೋಃ ಭ್ರಮಣಂ ಕರಿಷ್ಯತಿ. ತತ್ಪಶ್ಚಾತ್ ಮಂಗಳವಾಸರೆ ಭಾರತೆ ಆಯೋಜಿತೆ ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಾಯಾಂ ಭಾಗಂ ಗ್ರಹೀತುಂ ನವದಿಲ್ಲ್ಯಾಂ ಪ್ರತ್ಯಾಗಮಿಷ್ಯತಿ. ಭಾರತ ಋತು ವಿಭಾಗೇನ ಅದ್ಯ ಪೂರ್ವೀಯ ಮಧ್ಯಪ್ರದೇಶೆ, ಪೂರ್ವೀಯ ಉತ್ತರ ಪ್ರದೇಶೆ, ವಿದರ್ಭೆ ಚ ತೀವ್ರತರ ಉಷ್ಣ ತರಂಗಸ್ಯ ಸ್ಥಿತ್ಯೈ ರಕ್ತವರ್ಣೀಯ ಸಂಚೇತನಾ ಪ್ರಸಾರಿತಾ ಅಸ್ತಿ. ಅದ್ಯ ದಿಲ್ಲಿ, ಹರಿಯಾಣ, ಪಂಜಾಬ್, ಚಂಡೀಗಢ, ರಾಜಸ್ಥಾನ್, ಬಿಹಾರ್, ಛತ್ತೀಸ್ಗಢ, ಝಾರಖಂಡ್, ಒಡಿಶಾ ಇತ್ಯೇತೇಷು ಪ್ರದೇಶು ಉಷ್ಣ ತರಂಗಸ್ಯ ಸ್ಥಿತ್ಯಾಂ ಐಎಂಡಿ ವಿಭಾಗೇನ ನಾರಂಗವರ್ಣೀಯ ಸಂಚೇತನಾ ಪ್ರದತ್ತಾ ಅಸ್ತಿ. ತಟೀಯೇ ಆಂಧ್ರಪ್ರದೇಶೆ, ತೆಲಂಗಾಣಾಯಾಂ, ಪಶ್ಚಿಮ ಮಧ್ಯಪ್ರದೇಶೆ, ಪಶ್ಚಿಮ ಉತ್ತರ ಪ್ರದೇಶೆ ಚ ಅದ್ಯ ದಿನೇ ತಥೈವ ಸ್ಥಿತಿ ಭವಿಷ್ಯತಿ. ಅದ್ಯ ದಿಲ್ಲ್ಯಾಂ ಅಧಿಕತಮಂ ತಾಪಮಾನಂ ಪಂಚಚತ್ವಾರಿಂಶತ್ ಡಿಗ್ರಿ ಸೆಲ್ಸಿಯಸ್ ಯಾವತ್, ನ್ಯೂನತಂ ತಾಪಮಾನಂ ಸಪ್ತವಿಂಶತಿ ಡಿಗ್ರಿ ಸೆಲ್ಸಿಯಸ್ ಯಾವತ್ ಭವಿತುಂ ಶಕ್ನೋತಿ. ಅಂತ್ಯಕ್ರೀಡಾ ವಾರ್ತಾಯಾಂ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಸನ್ರೈಸರ್

ಕೇಳುಗರೆ, ಈ ಬೆಳಿಗ್ಗೆ 7:45 ಹಾಗೂ 9:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು 8:30 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು ಕಾರ್ಯಕ್ರಮದಲ್ಲಿ ಇಂದು ರಾಯಚೂರಿನ ಶ್ರೀ ಮಾಣಿಕ್ ಪ್ರಭು ದೇವಸ್ಥಾನದ ಪರಿಚಯ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ, ಪ್ರಸ್ತುತಿ ತಿಮ್ಮಪ್ಪ ಗುಂಜಳ್ಳಿ. ನಿಲಯದ ಈ ದಿನದ ಸಂಜೆಯ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ. ಇನ್ನು 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಡನೆ ಸಂದರ್ಶನ ಬಿತ್ತರಗೊಳ್ಳಲಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಪ್ರದೇಶ ಸಮಾಚಾರ.

ಕೆಲವು ಪ್ರಕಟಣೆಗಳು ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.
3: ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

0: ಪತ್ರಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರಿ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣ.

0: ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ ಎಚ್ಎಂಟಿ ಘಟಕಕ್ಕೆ ಭೇಟಿ ನೀಡಿದ ಅವರು, ಎಚ್ಎಂಟಿ ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೆಯ ತರಗತಿಯ ಅಂಕದ ಶೇಕಡ 50 ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ ಎಚ್ ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ ಮತ್ತೆ ಅಡಕೆ ಮರಗಳು ಇವೆಲ್ಲರೂ ಕೂಡ ಅವತ್ತು ನಾನು ಕೂಡ ಹೋಗಿದ್ದೆ ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತಾರೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಒಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ

0: ಅವಕಾಶ ನೀಡಬೇಕು, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:45. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಭಾವಗೀತೆಗಳು ಆರಂಭದಲ್ಲಿ ಕೇಳಿ. ಲಕ್ಷ್ಮೀ ಮನ್ಮೋಹನ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಯೇ.

0: ಇದುವರೆಗೂ ವಿವಿಧ ಕವಿಗಳು ವಿರಚಿತ ಭಾವಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
4: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ತಿನ್ನಿರಿ ನವಣೆ ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಇದುವರೆಗೂ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಮೂಡಿಬರಲಿದೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ

0: ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026ರಿಂದ 2031ರ ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರುಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025 ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019 ಮೇಜರ್ ಸುಮನ್ ಗವಾನಿ ಹಾಗೂ 2023 ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30 ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12 ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19 ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು. ಮೊದಲಿಗೆ ಒಂದು ಜಾಹೀರಾತು.
4: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಜೀವನದಿ ಚಿತ್ರಕ್ಕೆಂದು ಹಾಡಿದ್ದಾರೆ ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್. ಗೀತರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶನ ಕೋಟಿ.

ಧನಂಜಯ ರಂಜನ್ ಅವರ ಸಾಹಿತ್ಯದಲ್ಲಿ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಆರ್ ಪಿ ಪಟ್ನಾಯಕ್ ಹಾಗೂ ಓಶಾ ಅವರ ಧ್ವನಿಯಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ ಆಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್ ನ್ಯೂಸ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ನುಡಿ ಚಿತ್ರ.
2: ಗುಡಿಯ ಬೆರಗು,
1: ಗುಡಿಯ ಬೆರಗು. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಸ್ತುತಿ
1: ತಿಮ್ಮಪ್ಪ ಗಂಜಳ್ಳಿ.
2: ಶ್ರೀ ಮಾಣಿಕ ಪ್ರಭು ದೇವಸ್ಥಾನ ರಾಯಚೂರು. ಮಾಣಿಕ್ ಪ್ರಭು ಎಂದರೆ ದತ್ತಾತ್ರೇಯ ಚತುರ್ಥ ಅವತಾರ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಶಿರಡಿ ಸಾಹಿಬಾಬಾರವರ ಸಮಕಾಲೀನವರು ಎಂದು ಅರ್ಥ. ಶ್ರೀ ಮಾಣಿಕ ಪ್ರಭು ಗುರುಗಳು 1817 ಬೀದರ್ ಜಿಲ್ಲೆಯಲ್ಲಿ ಅವತರಿಸಿದರು ಎಂದು ಹೇಳಲಾಗುತ್ತದೆ. ಇವರ ಮುಖ್ಯ ಕರ್ಮಭೂಮಿ ಬೀದರ್ ಜಿಲ್ಲೆಯ ಮಾಣಿಕ ನಗರವಾಗಿದ್ದು ಇವರು ಪವಾಡ ಪುರುಷರಾಗಿದ್ದರು.
1: ಇವರು ಸಾವಿರಾರು ಜನ ಶಿಷ್ಯರಿಗೆ ಉಪದೇಶ ಮಾಡಿ ಕತ್ತಲಲ್ಲಿ ಅಡಗಿರುವಂತಹ ವ್ಯಕ್ತಿಗಳನ್ನು ಜ್ಞಾನದ ಬೆಳಕಿನತ್ತ ಕೊಂಡೊಯ್ಯುವ ಕೆಲಸ ಮಾಡುತ್ತಿದ್ದರು. ಈ ಪ್ರಭುಗಳ ಮುಖ್ಯ ದೇಹವಾಕ್ಯ ಸಕಲ ಮತ ಸಂಪ್ರದಾಯವಾಗಿತ್ತು.

0: ಇವರ ಬಳಿ ಯಾವುದೇ ರೀತಿಯ ನಾನು ನೀನು ಎಂಬ ಭೇದ ಭಾವಗಳಿರಲಿಲ್ಲ. ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವಂತಹವರಾಗಿದ್ದರು.
1: ಸಾವಿರಾರು ಶಿಷ್ಯರಿಗೆ ಮೋಕ್ಷದ ಹಾದಿಯನ್ನು ತೋರಿಸಿಕೊಟ್ಟವರಾಗಿದ್ದರು ಎಂದು ಪುರಾತನದಿಂದ ಕೇಳಿಕೊಂಡು ಬಂದಿರುವ ವಾಕ್ಯವಾಗಿದೆ. ಜೊತೆಗೆ ಭಕ್ತರ ಮನೋ ಅಭಿಲಾಷೆಗಳನ್ನು ಪೂರೈಸುವುದಕ್ಕಾಗಿ ಕ್ರಿಸ್ತಶಕ 1865 ಮಾರ್ಗಶಿಷ ಶುಕ್ಲ ಏಕಾದಶಿ ಗೀತಾ ಜಯಂತಿ ದಿನದಂದು ಮಹಾಸಂಜೀವಿನಿ ಸಮಾಧಿಯಲ್ಲಿ ಪ್ರವೇಶಿಸಿದರು.
0: ಸಕಲ ಮತ ಸಂಪ್ರದಾಯದ ಪ್ರಚಾರಾರ್ಥವಾಗಿ ಪ್ರಭು ಸಂಸ್ಥಾನದ 3ನೇ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ಮಾರ್ತಾಂಡ ಮಾಣಿಕ್ ಪ್ರಭುಗಳು 1901 ರಾಯಚೂರಿನಲ್ಲಿ ಸ್ಥಾಪನೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಅನೇಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳು ಈ ದೇವಸ್ಥಾನದಲ್ಲಿ ನಿರಂತರವಾಗಿ ನಡೆಯುತ್ತಿವೆ ಮತ್ತು ಇದರ ಜೊತೆಯಲ್ಲಿ ಅನ್ನ ಸಂತರ್ಪಣೆಯೂ ಕೂಡ ನಡೆಯುತ್ತದೆ. ರಾಯಚೂರಿನಲ್ಲಿರುವ ಈ ಮಾಣಿಕ ಪ್ರಭು ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಪುರಾತನ ಈಶ್ವರಲಿಂಗ ಇರುವುದನ್ನು ನಾವು ಕಾಣಬಹುದಾಗಿದೆ.

ಈ ಲಿಂಗದ ಮುಂಭಾಗದಲ್ಲಿ ಶ್ರೀ ಮಾಣಿಕ್ ಪ್ರಭು ಗುರುಗಳ ಗದ್ದುಗೆ ಇರುವುದನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಮತ್ತು ಬನಶಂಕರಿ ದೇವಿಯ ವಿಗ್ರಹಗಳಿವೆ.

0: ರಾಯಚೂರು ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಜನರು ಈ ದೇವಸ್ಥಾನಕ್ಕೆ ಬಂದು ವಿವಾಹ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ.
1: ಈ ದೇವಸ್ಥಾನದ ಆವರಣದಲ್ಲಿ ಮಾಣಿಕ ಪ್ರಭು ಶಿಕ್ಷಣ ಸಮಿತಿ ಸಂಚಾಲಿತ ಶ್ರೀ ಮಾಣಿಕ ಪ್ರಭು ಅಕಾಡೆಮಿ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯು ದೇವಸ್ಥಾನದ ಆವರಣದಲ್ಲಿದೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲಾಗುತ್ತದೆ.
2: ನಮಸ್ಕಾರ, ನನ್ನ ಹೆಸರು ಆರ್ ಎಂ ಎತ್ನಳ್ಳಿ ಅಂತ ಹೇಳಿ. ಶ್ರೀ ಮಾಣಿಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮೊದಲು ಸಂಗೀತ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೆ. 2016ರಿಂದ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕಲಿಯುವಂತ ಮಕ್ಕಳಿಗೆ ಬ್ರೈಲ್ ಲಿಪಿಯಲ್ಲಿ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ. ಅಂದ್ರೆ ಪಠ್ಯಕ್ರಮ ಎಲ್ಲ ಸೇಮ್ ಆಗಿರ್ತದೆ, ವಿಷಯಗಳು ಬೋಧಿತ ಎಲ್ಲ ಕ್ರಮಗಳು ಸೇಮು. ಆದ್ರೆ ನಾವು ಕಲಿಸುವ ಓದು ಮತ್ತು ಬರಹ ಮಾತ್ರ ಬೇರೆ ಇರ್ತದೆ. ಅದನ್ನ ಟಚ್ ಅಂಡ್ ಫೀಲ್ ಅಂತ ಹೇಳ್ತೇವೆ. ಅಂದ್ರೆ ಬೆರಳುಗಳಿಂದ ಗುರುತಿಸಿ ಚುಕ್ಕೆಗಳನ್ನ ಗುರುತಿಸಿ ಅವುಗಳನ್ನ ನಾವು ಪಾಠ ಕಲಿಸುವಂತದ್ದು. ಹೀಗೆ ಅನೇಕ ತರದ ವಿದ್ಯಾರ್ಥಿಗಳು ಈಗಾಗಲೇ ಈ ಲಿಪಿಯನ್ನ ಕಲಿತು ಡಿಗ್ರಿ ಮತ್ತು ಪಿ ಎಚ್ ಡಿ ಎಲ್ಲ ಮಾಡ್ತಾ ಇದ್ದಾರೆ. KAS IAS ಕೋಚ್ಗಳನ್ನ ಪಡಿತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲದೇನೆ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಸರ್ಕಾರಿ ನೌಕರಿಯನ್ನು ಪಡೆದು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಎಲ್ಲ ಒಂದು ರಾಯಚೂರಿನ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಗ್ರಾಮದ ಜನತೆಗೆ ಒಂದು ನನ್ನ ಒಂದು ಮನವಿ ಅಂತಂದ್ರೆ, ಅಂಧ ಮಕ್ಕಳು ಅಂದ ತಕ್ಷಣ ನಾವು ಅದನ್ನ ಕಡೆಗಾಣಿಸಬಾರದು. ಅವರನ್ನ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಈಗಾಗಲೇ ಎಷ್ಟೋ ಅವೇರ್ನೆಸ್ ಪ್ರೋಗ್ರಾಮ್ಗಳು ಅಂದ್ರೆ ತಿಳುವಳಿಕೆ ಕೊಡತಕ್ಕಂತ ಕಾರ್ಯಕ್ರಮಗಳು ಬರ್ತಾ ಇದಾವೆ. ಅವುಗಳನ್ನ ನೀವೆಲ್ಲರೂ ಕೇಳಿ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಂತ ಕೆಲಸವನ್ನ ಮಾಡಬೇಕು. ಅವರು ಕೂಡ ಸಮಾಜದ ಏಳಿಗೆಗಾಗಿ ದುಡಿಯೋದಕ್ಕೆ ತಾವೆಲ್ಲರೂ ಅವಕಾಶ ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.
0: 1901ರಲ್ಲಿ ಈ ದೇವಸ್ಥಾನದ ಸ್ಥಳವು ನಿರ್ಜನ ಪ್ರದೇಶವಾಗಿತ್ತು. ಗುಡ್ಡಗಾಡುಗಳಲ್ಲಿ ಪ್ರಾಣಿ ಪಕ್ಷಿಗಳು ನೆಲೆಸಿರುವಂತಹ ತಾಣವಾಗಿತ್ತು. ಈ ದೇವಸ್ಥಾನದಲ್ಲಿ ಶ್ರೀ ಮಾಣಿಕ ಪ್ರಭು ಗುರುಗಳು 11 ವರ್ಷಗಳ ಕಾಲ ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ ಈ ಸ್ಥಳವಾಗಿದೆ.
1: ಶ್ರೀ ಮಾಣಿಕ ಪ್ರಭು ಗುರುಗಳಿಂದ ಪ್ರಾರಂಭವಾದ ಈ ಸಂಸ್ಥಾನವು 200 ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನು ಹೊಂದಿದೆ.
0: ಪ್ರಸ್ತುತ ಜ್ಞಾನರಾಜ್ ಮಾಣಿಕ ಪ್ರಭುಗಳು 6ನೇ ಪೀಠಾಧಿಪತಿಗಳಾಗಿ ಗುರು ಸೇವೆಯ ಜೊತೆ ಪ್ರಭು ಸಂಪ್ರದಾಯವನ್ನು ಪ್ರಚಾರ ಮಾಡುತ್ತಿದ್ದಾರೆ. ಈ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ.
1: ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಅಭಿಷೇಕ, ಸಹಸ್ರ ಬಿಲ್ವರ್ಚನೆ, ಪ್ರವಚನ, ಸಂಗೀತ ಇನ್ನಿತರ ಕಾರ್ಯಕ್ರಮಗಳು ನಡೆಯುತ್ತವೆ.
0: ಭಾದ್ರಪದ ಶುಕ್ಲ ಪಕ್ಷದಂದು ಬುತ್ತಿ ಪೂಜೆಯನ್ನ ನೆರವೇರಿಸಲಾಗುತ್ತದೆ. ಇನ್ನು ಶರನ್ನವರಾತ್ರಿ ಅಂದರೆ ನವರಾತ್ರಿಯ ದಿನಗಳಲ್ಲಿ 9 ದಿನಗಳ ಕಾಲ ದೇವಿಯ ವಿಶೇಷ ಆರಾಧನೆ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ.
1: ವಿಜಯದಶಮಿಯ 10ನೇ ದಿನದಂದು ಮಹಾನಗರ ಪಾಲಿಕೆಯ ವತಿಯಿಂದ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರಲಾಗುತ್ತದೆ.
0: ಶ್ರೀ ಮಾಣಿಕ ಪ್ರಭುಗಳ ಜನ್ಮದಿನವನ್ನು ದತ್ತ ಜಯಂತಿ ಮಹೋತ್ಸವದ ಅಂಗವಾಗಿ ಮಾರ್ಗಶಿರ ಶುಕ್ಲ ಪೂರ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ.

0: ಪುಷ್ಯ ಶುಕ್ಲ ಅಷ್ಟಮಿ ದಿನದಿಂದ ಹುಣ್ಣಿಮೆಯ ದಿನದವರೆಗೆ ಬನಶಂಕರಿಯ ಜಾತ್ರೆ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ.
1: ಒಟ್ಟಾರೆಯಾಗಿ ರಾಯಚೂರಿನಲ್ಲಿರುವಂತಹ ಶ್ರೀ ಮಾಣಿಕ್ ಪ್ರಭು ದೇವಸ್ಥಾನಕ್ಕೆ ಸುಮಾರು 200 ವರ್ಷಗಳ ಇತಿಹಾಸವಿರುವುದನ್ನು ನಾವು ಕಾಣಬಹುದು.

0: ಶ್ರೀ ಮಾಣಿಕ್ಪ್ರಭು ದೇವಸ್ಥಾನದ ಬಗ್ಗೆ ಇಲ್ಲಿರುವ ಅರ್ಚಕರು ಏನ್ ಹೇಳುತ್ತಾರೆ ಕೇಳೋಣ, ಬನ್ನಿ.
1: ಜಯಗುರು ಮಾಣಿಕ್. ನನ್ನ ಹೆಸರು ಶ್ರೀಧರ್ ಅಂತ ಹೇಳಿಬಿಟ್ಟು ದೇವಸ್ಥಾನದ ವ್ಯವಸ್ಥಾಪಕ. ಈ ದೇವಸ್ಥಾನವು ದತ್ತಾತ್ರೇಯ ಚತುರ್ಥ ಅವತಾರಗಳಂತಹ ಶ್ರೀ ಸದ್ಗುರು ಮಾಣಿಕ್ ಪ್ರಭುಗಳ ದೇವಸ್ಥಾನವಾಗಿದೆ. ಮಾಣಿಕ್ ಪ್ರಭುಗಳು ದತ್ತಾತ್ರೇಯ ಚತುರ್ಥ ಅವತಾರವಾಗಿದ್ದು ದೇವಸ್ಥಾನ ಸ್ಥಾಪನೆಯಾಗಿದ್ದು 1901. ಈ ಸ್ಥಳದಲ್ಲಿ ಅನೇಕ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿರುತ್ತವೆ. ಈ ದೇವಸ್ಥಾನದಲ್ಲಿ ಈಶ್ವರ ದೇವಸ್ಥಾನವಿದ್ದು ಸುಮಾರು 250 ವರ್ಷಗಳ ಹಳೆಯದಂತ ಈಶ್ವರ ದೇವಸ್ಥಾನವಿದೆ. ಅದರ ಜೊತೆಗೆ ಆಂಜನೇಯ ದೇವಸ್ಥಾನ ಹಾಗೂ ನಗರದಲ್ಲಿ ಬನಶಂಕರಿ ದೇವಸ್ಥಾನ ಬೇರೆ ಕಡೆ ಎಲ್ಲಿ ಇಲ್ಲ, ಇಲ್ಲೇ ಇರೋದು. ಈ ದೇವಸ್ಥಾನದಲ್ಲಿ ಅನೇಕ ಸಾವಿರಾರು ವಿವಾಹ ಕಾರ್ಯಕ್ರಮಗಳು ಜೊತೆಗೆ ಇನ್ನಿತರ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತವೆ. ಅಂದಿನಿಂದ ಇಂದಿನವರೆಗೂ ಅನೇಕ ಭಕ್ತರ ಮನೋಕಾಮನೆಗಳು ಇಲ್ಲಿ ಸೇವೆ ಮಾಡಿಕೊಂಡು ಪುನೀತರಾಗಿದ್ದಾರೆ. ನಮಸ್ಕಾರ.
2: ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
0: ಪ್ರಸ್ತುತಿ
2: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು
0: ಶ್ರೀದೇವಿ
2: ಮತ್ತು ತಿಮ್ಮಪ್ಪ.

ಪ್ರೇಮಿಗಳಿಗೆ ಅಗಲಿಕೆ ಶೂಲವಿದ್ದಂತೆ, ವಿರಹದಿಂದೂರಿದ ಎದೆ ಬಿಸಿಲುರಿದ ಮರುಭೂಮಿಯಂತೆ, ಅಗಲಿಕೆಯಿಂದ ನೊಂದು ಬೆಂದ ವಿರಹಿಣಿ ಇನಿಯನ ಬರುವಿಕೆಗಾಗಿ ಹಂಬಲಿಸಿ ಕಾದು ಕುಳಿತಿದ್ದಾಳೆ.

ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು. ಅಂತಲೇ ಕವಿಗೆ ಭೂರ್ಭುವ ಸ್ವರ್ಗಗಳನ್ನು ಗಾನದಲೆಯ ಆತ್ಮಾನಂದಾನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ.

ಇದೊಂದು ಪ್ರಣಯ ಗೀತೆ. ಇಲ್ಲಿಯ ಪ್ರಣಯದ ಆಹ್ವಾನಕ್ಕೆ ಹೂದುಂಬಿ ಅದು ಒಂದು ಸಂಕೇತವಿದ್ದಂತೆ. ನಿರೀಕ್ಷೆಯ ತಪಸ್ಸಿಗೆ ದೊರೆಯುವ ವರವೇ ಪ್ರಣಯ ಸಾಫಲ್ಯತೆ. ಅದಕ್ಕಾಗಿ ಕಾಯುವುದೇ ಈ ಕಾತ.

0: ಇದುವರೆಗೂ ಹೆಚ್.ಆರ್. ಲೀಲಾವತಿ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
4: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
5: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
4: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
5: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
6: ಹೊನ್ನು ಹೆಣ್ಣು ಮಣ್ಣು, ಅಪ್ಪಿ ದೇವಯ್ಯನವರ ರಚನೆ. ಆನಂದ ಭೈರಿ ವಿರಾಗ ಮಿಶ್ರ ಛಾಪುತಾಳ. ಗಾಯಕಿ ವಸುಧಾ ಬಾಲಕೃಷ್ಣ. ಸಂಗೀತ SK.

ಕಟ್ಟಿಗೆ ಕಸ ನೀರು ತಂದು ಅನಿಬದ್ಧ ಕ್ರಮದಲ್ಲಿ ಗಾಯನ, ಮಲಯಮಾರುತ ರಾಗದಲ್ಲಿ, ನಂತರ ಕಾಯಕದಲ್ಲಿ ನಿರತನಾದಡೆ ಆಯ್ದಕ್ಕಿ ಮಾರಯ್ಯ ಅವರ ವಚನ, ಸಾರಮತಿ ರಾಗ ಆದಿತಾಳ ವಿದ್ವಾನ್ ಮಾರುತಿ ಪ್ರಸಾದ್ ಅವರ ಗಾಯನ, ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ಕ್ಷೀರದಿಂದಾದ ತುಪ್ಪ ಕ್ಷೀರವಪ್ಪುದೆ, ಅಂಬಿಗರ ಚೌಡಯ್ಯನವರ ವಚನ, ರಂಜನಿ ರಾಗ, ರೂಪಕತಾಳ, ಗಾಯನ ವಿದುಷಿ ರಾಜೇಶ್ವರಿ ನಾಗೇಂದ್ರ ಪ್ರಕಾಶ್, ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ಕಲ್ಲಿನೊಳಗಳ ಜ್ಯೋತಿ. ಅರಿವಿನ ಮಾರಿ ತಂದೆಯವರ ರಚನೆ. ರಾಗ ಹಂಸನಾದ, ತಾಳ ಖಂಡಚಾಪು. ಗಾಯನ ಅಜಯ್ ವಾರಿಯರ್, ಸಂಗೀತ ಎಸ್ ಶಂಕರ್.

ಮಾಡಿದೆನೆಂಬುದು ಬಸವಣ್ಣನವರ ರಚನೆ. ಸಿಂಧು ಭೈರವಿ ರಾಗ, ಮಿಶ್ರ ಛಾಪುತಾಳ. ಗಾಯನ ಸಿ ಆರ್ ಅಮರನಾಥ್, ಸಂಗೀತ ಎಸ್ ಶಂಕರ್.

ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಅಕ್ಕ ಮಹಾದೇವಿಯವರ ರಚನೆ. ಭೈರವಿರಾಗ ಖಂಡ ಚಾಪುತಾಳ, ಗಾಯಕಿ ವಿದುಷಿ ಕಲಾವತಿ ಅವಧೂತ್, ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ಇದುವರೆಗೂ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:31.

0: ಅಂಶ ಈಗ ಕೇಳಿ ಚಿತ್ರಗೀತೆಗಳನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
4: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಜೋಶ್ ಚಿತ್ರದ ಗೀತೆ.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆಯನ್ನು ಕೇಳಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಸಾರಥಿ ಚಿತ್ರದ ಗೀತೆ, ಗಾಯಕರು ದರ್ಶನ್ ಹಾಗೂ ವಾಣಿ ಹರಿಕೃಷ್ಣ.
2: ಚಂದ್ರ, ನೀನು ಕನಸಕ್ಕೆ ಬಂದರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ನ ರಂಗ ಸಾಲ ಕೇಳಿದ್ರೆ ಕೊಡಬೇಡ, ನಾನು ಮಾಸ ಹೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗೆ ಹಚ್ಕೋಬೇಡ, ಯಾಕೆ ಅಂದರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ನೀಲಾಂಬರಿ ಚಿತ್ರದ ಗೀತೆ. ಗೀತ ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ಶ್ರೀನಾಥ್ ವಿಜಯ್ ಅವರ ಸಂಗೀತದಲ್ಲಿ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ನಾನು ಲವ್ ಆಫ್ ಜಾನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ, ನಟ ಸಾರ್ವಭೌಮ ಚಿತ್ರದಿಂದ.

ಚೇತನ್ ಅವರ ಧ್ವನಿಯಲ್ಲಿ ಅಂಬಾರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯದಲ್ಲಿ, ವಾಸುಕಿ ವೈಭವ ಅವರ ಸಂಗೀತ ಹಾಗೂ ಧ್ವನಿಯಲ್ಲಿ ಮುಂದಿನ ನಿಲ್ದಾಣ ಚಿತ್ರದ ಗೀತೆ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ, ಮನೋಮೂರ್ತಿ ಅವರ ಸಂಗೀತದಲ್ಲಿ ಕೇಳಿ ಮಾದ ಮತ್ತು ಮಾನಸಿ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮೂಡಿ ಬರುವುದು.
1: ಅವ್ರು ಕೂಡ ಹೇಳ್ತಾ ಇದ್ರೆ ಎಲ್ಲ ಹಾಡುಗಳು ಸೂಪರು. ಬೆಳಗ್ಗೆಯಿಂದ ಕಾರ್ಯಕ್ರಮನ ಕೇಳ್ತಾ ಇದ್ದೇವೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. CN ಲಕ್ಷ್ಮಣ್ ಅವರು ಮಲ್ಲೇಶ್ವರಂಯಿಂದ ಒಳ್ಳೆ ಹಾಡುಗಳು ಅಂತ ಹೇಳಿದ್ರೆ, ಸುಮಾ ಸುಂಕದ ಕಟ್ಟೆಯಿಂದ ಮಧುರವಾದ ಹಾಡುಗಳು ಅಂತಾರೆ. ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಮುಂಜಾನೆಯಿಂದ ಕಾರ್ಯಕ್ರಮಗಳು ಸೂಜಿಗಲ್ಲಿನ ಹಾಗೆ ಸೆಳಿತಾ ಇದೆ. ನಿಮ್ಮ ಆಯ್ಕೆಯ ಶ್ರಮಕ್ಕೆ ನನ್ನದೊಂದು ಹೃತ್ಪೂರ್ವಕ ಧನ್ಯವಾದಗಳು. ಗೀತೆಗಳಂತೂ ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅಂದು ನಮ್ಮ ಅಜ್ಜ ಅಜ್ಜಿಯರು ಆ ಕಾಲದಲ್ಲಿ ಹಾಡುಗಳನ್ನು ಮನಸಾರೆ ಮೆಚ್ಚಿ ನಲಿತಾ ಇದ್ದಂತಹ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಕೇಳಿ ಖುಷಿ ಪಡ್ತಾ ಇದ್ದೇವೆ ಅಂತ ಉಮೇಶ್ ಸಿರಿಗೆರೆ ಸಂದೇಶ ಕಳಿಸಿದರೆ, ಸೊಗಸಾದ ಹಾಡುಗಳು, ಎಂಥ ಹಾಡುಗಳನ್ನು ಕೇಳಿ ಎಷ್ಟು ಸಲ ಬೇಕಾದರೂ ಕೇಳಬಹುದು, ಬೇಸರನೇ ಆಗೋದಿಲ್ಲ ಅಂತ ನಿರ್ಮಲಾ ಅವರು ಹೇಳ್ತಾರೆ. ಇನ್ನು ಶುಭ ಮುಂಜಾನೆ ಎಲ್ಲ ಹಾಡುಗಳು ಸೂಪರ್ ಅಂತ ಬಾಬು ಮಲ್ಲಪ್ಪನಹಳ್ಳಿಯಿಂದ, ರೂಪಾಯಿ ತಾನೋಡಿ ಬಂತು ಆಹಾ ಎಂಥ ಚಂದದ ಹಾಡು ಅಂತ ವಾಣಿಶ್ರೀ ಧಾರವಾಡದಿಂದ, ಮೊದಲ ಹಾಡು ಪ್ರಸಾರ ಮಾಡಿದ್ರಲ್ಲ ಓಲ್ಡ್ ಈಸ್ ಗೋಲ್ಡ್ನಲ್ಲಿ, ಅತಿ ಅಪರೂಪಕ್ಕೆ ಕೇಳ್ತಾ ಇದ್ದೀನಿ ವಿವಿಧ ಭಾರತಿ ಬಾನುಲಿ ಬಂಧು, ಧನ್ಯವಾದಗಳು ಅಂತ HB ಜಯರಾಮ್ ರಾಜಾಜಿ ನಗರದಿಂದ, ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ರೇರ್ ಸಾಂಗ್, ಎಕ್ಸಲೆಂಟ್ ಟೇಸ್ಟ್ ಅಂತ ಎಂದಿನ ಹಾಗೆ ನಮ್ಮ ಅಂಜನಾ ಅವರು ಗಾಂಧಿ ಬಜಾರ್ನಿಂದ ಮೆಸೇಜ್ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಎಸ್ರಾಜು ಚಿಕ್ಕಅಂಕನಹಳ್ಳಿಯಿಂದ, ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ಐ ಲೇಔಟ್ ಚಂದ್ರಮುಖಿ ಇವರು, ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ರಾಯಣ್ಣನ ಸಂಗೊಳ್ಳಿ ಹಳೆಯ ಹಾಡುಗಳನ್ನು ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.

0: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ತೊಗುದೀಪ ಚಿತ್ರದ ಕಿದೆಯನ್ನ ಕೇಳಿದ್ರಿ. ನಿಮ್ಮ ಮುದ್ದಿನ ಕಂದ ಅಂತ ಹೇಳಿ ಪಿಬಿ ಶ್ರೀನಿವಾಸ್ ಮತ್ತೆ ಸಂಗಡಿಗರ ಧ್ವನಿಯಲ್ಲಿತ್ತು. ಎಂಎ ನಂಜರಾಜೆ ಅವರು ಸಾಹಿತ್ಯವನ್ನ ನೀಡಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿತ್ತು ಈ ಗೀತೆ. ಮನಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ನಾವು ಮುಂದೆ ಕೇಳೋಣ ಗಾಂಧಿನಗರ ಚಿತ್ರದ ಒಂದು ಹಾಡು. ಪಿ ಗೋಪಾಲನ್ ಮತ್ತೆ ಪಟ್ಟಾಭಿ ಇಬ್ರು ಹಾಡಿದ್ದಾರೆ. ಚಿವುದೇಶಂಕರ್ ಅವರು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ. ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಚಿತ್ರದ ಗೀತೆ ಕೂಡ ಬರುತ್ತೆ. ಎಲ್ಲರೀಶ್ವರಿ ಮತ್ತೆ ಪ್ರೇಮ ಅವರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ. ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

0: ಗಂಡಿನ ಕಡೆಯ ನೆಂಟರು ನೀವು ಸ್ವರ್ಗದಿಂದಲಿದ ದೇವರು ತಾವು ಸುನಿಸ್ಯಾಕೋ ಮಹಾರಾಯ ಮನಸ್ಸು ಬಿಚ್ಚಿ ಹೇಳಯ್ಯ
1: ಮೊಸರಿನಲ್ಲಿ ಕಲ್ಲಿತ್ತೆ ಬೆಣ್ಣೆಯಲ್ಲಿ ಮಣ್ಣಿತ್ತೆ

ಈ ಪ್ರಕಾರವಾಗಿ ಧೂರ್ತ ಸತ್ರಾಜಿತನು ಆರ್ತತ್ರಾಣ ಪರಾಯಣನಾದ ಶ್ರೀಕೃಷ್ಣನನ್ನು ದೂಷಿಸಲು ಆ ಪುರುಷೋತ್ತಮನು ತಾನು ಯಾವತ್ತೂ ಮಾಡದ ಕಾರ್ಯಕ್ಕಾಗಿ ಈ ರೀತಿ ಸಲ್ಲದ ಅಪವಾದ ಬಂದಿತಲ್ಲ ಎಂದು ಲೀಲಾಧರ ಹಾಸ ಸುಂದರವದನಾರವಿಂದನಾಗಿ ನವರತ್ನಾಲಂಕೃತ ಹಂಸತೂಲಿಕಾ ತಲ್ಪದಲ್ಲಿ ಹಾಯಾಗಿ ಮಲಗಿರುವ ವೇಳೆಯಲ್ಲಿ

10:46 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ನಾವು ಕೂಡ ಸಾಕ್ತಾ ಇದ್ದೇವೆ. ಓಲ್ಡ್ ಇಸ್ ಗೋಲ್ಡ್ ಅಪರೂಪದ ಹಾಡುಗಳು ನಿಜಕ್ಕೂ ಸೂಪರ್ ಅಂತ ಕಲಬುರಗಿ ಪದ್ಮನಾಭ ಶುಕ್ರ ಮೂಡಲ್ಪಾಳ್ಯದಿಂದ ಹೇಳ್ತಾ ಇದ್ರೆ, ಹಳೆಯ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ ಅರುಣಾ ಮೈತ್ರಿ ಅವರು. ಚಂದ್ರಮುಖಿ ಐ ಟಿ ಐ ಲೇಔಟ್ ಇಲ್ಲಿಂದ ಅವ್ರು ಹೇಳೋದು, ಗಂಡಿನ ಕಡೆಯ ನೆಂಟರ್ ನೀವು ಹಾಡು ಸೂಪರೋ ಸೂಪರೋ ಅಂತ ಜಗದಾಂಬಿಕಾ ಹಂಸವೇಣಿ ಅವರು ಹೇಳ್ತಾ ಇದ್ರೆ, ಕಾರ್ಯಕ್ರಮಗಳು ಖುಷಿ ಕೊಡ್ತು ನಯ ಭಯವಿರುವ ಹೆಣ್ಣು ಕುಲನಾರಿ, ಈ ಹಾಡನ್ನು ನಾನು ಇದೇ ಮೊದಲನೇ ಸಲ ಕೇಳಿದೆ ಅಂತಾರೆ. ಎಂಥ ಅದ್ಭುತವಾದ ಹಾಡುಗಳು ಅಂತ ಸುರೇಶ್ ಬಾಬು ಬಿವಿ ಬೈತ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ರೆ, ಶುಭೋದಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಮಾಹಿತಿ ಒಳ್ಳೆಯ ಸಾಹಿತ್ಯ ಇರುವಂಥ ಹಾಡುಗಳು ತುಂಬ ಚೆನ್ನಾಗಿದೆ, ಸವಿ ಸವಿಯಾಗಿದೆ, ರೂಪಾಯಿ ಹಾಡು ಸೊಗಸಾಗಿತ್ತು, ತುಂಬ ಧನ್ಯವಾದ ಅಂತ ಹೇಳಿದಿರ.

ಸಿಕ್ಕರೆಯಿಂದ ಜ್ಯೋತಿ ಸಂಗಮ್, ಹಳೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಾವು ನಮ್ಮ ಗೋಲ್ಡನ್ ಡೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಪ್ರತಿ ಹಾಡು ಸೂಪರು, ಧನ್ಯವಾದ ಅಂತ ಹೇಳ್ತಾರೆ. ಶುಭೋದಯ ಅಂತ ರೇಣುಕಾ ನರಸಿಂಹ, ಪಾದ್ರಾಯನ್ಪುರದಿಂದ, ಹಾಡುಗಳು ಸೂಪರ್ ಅಂತಾರೆ. ಈ ಥರ ಹಳೆ ಹಾಡುಗಳು ದಿನವೆಲ್ಲ ಕೇಳಬಹುದು, ಬೇಸರನೇ ಇರೋದಿಲ್ಲ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಹೇಳಿದರೆ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ್, ಹಳೆ ಹಾಡುಗಳನ್ನು ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಹಳೆಯ ಹಾಡುಗಳು, ಸೊಗಸಾದ ಹಾಡುಗಳು ಕೇಳಿ ಬರ್ತಾ ಇದೆ. ಇನ್ನು ನೀವು ಈಗ ತಾನೇ ಕೇಳಿದ್ರಿ ನಮ್ಮ ಬದುಕು ಚಿತ್ರದ ಗೀತೆ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿತ್ತು, ಪ್ರಭು ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇತ್ತು. ಹಳೆ ಹಾಡುಗಳ ಈ ಪ್ರಸಾರದಲ್ಲಿ ಮುಂದೆ ಬರ್ತಾ ಇದೆ ಉತ್ತರ ದಕ್ಷಿಣ ಚಿತ್ರದ ಗೀತೆ, ಬಿ ವಸಂತ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ವಿಜಯ್ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

0: Is it?
1: Don't laugh.

0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಪ್ರವಾಸಿ ಮಂದಿರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ವಿಜಯ್ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇದರೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಾಕಷ್ಟು ಜನ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರ. ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ ಅಪರೂಪದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ. ಸೇಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ನಿರ್ಮಲ ಅವರು ಗುರುಗುಂಟೆಪಾಳ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಸಮಯ 11 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11 ಗಂಟೆ. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.
4: ನಿತ್ಯವೂ ಬೇಕು ನೀರು.
6: ಪ್ರಕಟಣೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:00.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಮಧ್ಯಾಹ್ನದ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ಇಲ್ಲಿ ತನಕ ನೀನು ಎಲ್ಲಿ ಇದ್ದೆ ಹಾಡನ್ನ ಕೇಳಿದ್ರಲ್ಲ. ಈ ಗೀತೆಯನ್ನ ಒನ್ಸ್ ಮೋರ್ ಕೌರವ ಚಿತ್ರದಿಂದ ಆರಿಸಿದ್ದು ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ, ಮೊದಲು ಹೊಸ ಹಾಡು ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಗೀತೆ ತಾರಕ್ ಚಿತ್ರದ್ದು. ಮಾತಾಡು ನೀ ಅರ್ಮಾನ್ ಮಾಲಿಕ್ ಅವರ ಧ್ವನಿಯಲ್ಲಿತ್ತು. ಶ್ರೇಯಾ ಘೋಷಲ್ ಅವರು ಜೊತೆಗೆ ಹಾಡಿದ್ರು. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದು ಅರ್ಜುನ್ ಜನ್ಯ. ಮಾತಾಡು ನೀ ಗೀತೆ ಆದ ಮೇಲೆ ಒಂದು ಗೀತೆ ಪ್ರಸಾರ ಆಯ್ತಲ್ಲ, ಆ ಗೀತೆಯನ್ನ ಸ್ಮೈಲ್ ಪ್ಲೀಸ್ ಚಿತ್ರದಿಂದ ಆರಿಸಿತ್ತು. ಲೈಫ್ ಒಂದು ಕಾಮಿಡಿ ಗೀತೆ ಕೇಳಿದ್ರಲ್ಲ, ಈ ಗೀತೆಯನ್ನ ಸ್ಮೈಲ್ ಪ್ಲೀಸ್ ಚಿತ್ರದಿಂದ ಆರಿಸಿದ್ದು. ಈ ಗೀತೆಯನ್ನು ಬರೆದವರು ಅರಸು ಅಂತಾರೆ, ಹಾಡಿದವರು ಸಂತೋಷ್ ವೆಂಕಿ, ಸಂಗೀತ ನೀಡಿದ್ದು ಅನೂಪ್ ಸೇಲಿನ್. ಸಮಯ 11:16. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧ್ಯಾಹ್ನದ ಪ್ರಸಾರದಲ್ಲಿ ಈಗ ನೀವು ಕೇಳ್ತಾ ಇದ್ದೀರಿ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ವುಮನ್ಸ್ ಡೇ ಚಿತ್ರದ ಗೀತೆ ಕೇಳಿದಿರಿ. ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿ ನರೇಂದ್ರ ಬಾಬು ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಕೌಶಿಕ್ ಹರ್ಷ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಚಿಪ್ಪಿನೊಳಗಡೆ. ಈ ಗೀತೆ ಮಾಸ್ತಿಗುಡಿ ಚಿತ್ರದ್ದು, ಸೋನು ನಿಗಮ್ ಹಾಗೂ ಶ್ರೇಯ ಘೋಷಲ್ ಅವರ ಧ್ವನಿಗಳಲ್ಲಿತ್ತು. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಸಾಧು ಕೋಕಿಲಾ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವರಾವ್ ಸೆಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದಿಂದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು, ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ.

0: 2025-26ನೇ ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಕಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವಪಾರ್ವತಿಯ ಮದುವೆಯ ಹಾಡು. ಶಿವಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನು ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಣು ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ತೈತೆ ಬರುತ್ತೈತೇ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನಿಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ. ಯಾಕಪ್ಪ ಇಷ್ಟೋ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತೆ ನಿನಗೆ? ಕೈ ಕೊಡಿಲಿ, ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ಮ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನು. ಬರುತ್ತೈತೆ ಬರುತ್ತೈತೆ ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ. ಶಾ ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ, ಅದಕ್ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಊರು ತುಂಬಾ ಎಲ್ಲ ಜನರಿಗೂ ಹೊಟ್ಟೆ

ಬಾರಿ ಕಣಿ ಹೇಳವ್ವ ಕಣಿನ, ನಾ ಕಣಿ ಹೇಳ್ತೀನವ್ವ ಕಣಿನ, ಬಾರವ ಬಾ ಊರ್ಗ ಹುಡ್ತಿ ಬಂದಾಳಲ್ಲ ಬಾ ತಂಗಿ ಬಾ ಇಲ್ಲಿ ಕುಂದ್ರ ಬಾಯಲ್ಲಿ, ಯಾಕೆ ಇಷ್ಟೋ ಸೊರ್ಗಿಯಲ್ಲ ನೀನು, ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ್ವ, ನಾ ಬರ್ತೀನಿ, ಮತ್ತೆ ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ್ವ ಕಣಿ, ನಾ ಯಾರಿಗೆ ಕಣಿ ಹೇಳ

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:30. ಈಗ ಕೇಳಿ ಒಂದು ಭಾವಗೀತೆ. ರಚನೆ ದ.ರಾ. ಬೇಂದ್ರೆ ಅವರದು. ಹಾಡಿದ್ದಾರೆ ಸಿ. ಅಶ್ವಥ್ ಮತ್ತು ಸಂಗಡಿಗರು.

0: ಇದುವರೆಗೂ ದರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ಸಿ ಅಶ್ವಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಆರೋಗ್ಯ ಕಾರ್ಯಕ್ರಮ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳು ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ
1: ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯಕೇಳಿದರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಆ ಒಂದು ಕ್ಯಾನ್ಸರ್ ಅಂದರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರ್ಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸಿಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಸರ್, ಈಗ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕ್ಯಾನ್ಸರ್ ಇದೇನೋ ಇಲ್ಲೋ ಅನ್ನುವಂಥ ಅನುಮಾನ ಇದ್ದರೂ ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳಿಕ್ಕೆ ಹಿಂದಿನಿಂದ ನೋಡ್ತೇನೆ. ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನು ಆಗುತ್ತೋ ಏನು, ಮತ್ತೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಅಂದ್ರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದ್ರೆ ಹೆಂಗೆ, ಈ ತರ ಅನುಮಾನಗಳ ಮಧ್ಯೆ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದ್ರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡ್ಲೇನೆ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯ್ತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯ್ತು, ಅವ್ರದ್ದೇನೋ ಒಂದು ಪೂರ್ವ ಜನ್ಮದ ಕರ್ಮ ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದ್ರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ರು ಕೂಡ ಪ್ರೋನೆ, ಅಂದ್ರೆ ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾಕಂದ್ರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್ ಮತ್ತೆ ಪ್ರಮಾಣ ಕೂಡ ಜಾಸ್ತಿ
2: ಆಗ್ತದೆ.
3: ಯಾರಿಗಾದ್ರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮೈಂಡ್ ಅಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು. ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರ್ಬೇಕು, ಒಂದು ಏಜ್ ಆದ್ರೆ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನಂದೇ ಆದ ಒಂದು ಪ್ರಿಕಾಷನ್ ತಗೋಬೇಕು, ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲಾ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡ್ಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬಹುದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ, ಈ ರೀತಿ ಎಲ್ಲ ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೋಗ್ಬೇಕಾಗಿರೋದೇನಂದ್ರೆ ನಿರ್ಲಕ್ಷ್ಯ, ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ, ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ಕೊಂಡು ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರ್ ತರ ಇದೆ. ಒಂದ್ ಏನಂದ್ರೆ, ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನ್ಗೆ ಯಾಕೆ ಬರುತ್ತೆ? ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ, ಅಥವಾ ಏನೋ ಒಂದು ಕೆಟ್ಟ ಚಟಗಳಿದ್ದವ್ರಿಗೋ, ಅಂತವ್ರಿಗೆಲ್ಲ ಬರುತ್ತೆ, ನನ್ಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರು. ಅದನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ ಸಿಂಪ್ಟಮ್ಸ್ ಗಳೇನಿದೆ, ನಾನು ಅದ್ರ ಬಗ್ಗೆ ಅಲರ್ಟ್ ಆಗಿ ಅದನ್ನ ನಾನು ನೋಡ್ಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರ್ಬಾರ್ದು, ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಇದೇ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನು ಏಜ್ ಜಸ್ಟ್ 30 ವರ್ಷ, ನನಗೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು, ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನೆಂದ್ರೆ ತಿಳುವಳಿಕೆಕ್ಕಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರೂ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆ ಯಾರು
4: ಬರ್ತಾರೆ,
3: ನಾನು ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಅದೆಲ್ಲ ಬಹಳ ತಪ್ಪು
4: ಕಲ್ಪನೆಗಳು.
3: ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನ್ನ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ
4: ಎಲ್ಲ ಜೊತೆ ಕೂತ್ಕೊಂಡು
3: ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಬೋದಾ, ನಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳು ಇದಾರೆ ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಇಸ್ ನಾಟ್ ಕಂಟ್ಯಾಜಿಯಸ್, ಒಬ್ಬರಿಂದ ಇನ್ನೊಬ್ರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕುತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರ್ ಕುಡಿದ್ರು ಕೂಡ ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲಿ 200% ಚಾನ್ಸ್ ಇಲ್ಲ.
4: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ ಬಿಡೋದು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಆದ್ರೆ ಯಾವ ಕ್ಯಾನ್ಸರ್ ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರು ಗೊತ್ತಾಗಲ್ಲ, ಕೆಲವ್ರು ಗೊತ್ತಾಗತ್ತೆ, ಒಂದೊಂದ್ಸಲ ಫೋರ್ತ್ ಸ್ಟೇಜ್ ಹೋದ್ಮೇಲೆ ಗೊತ್ತಾಗತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
3: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್ ಅಲ್ಲಿ ಅಂದ್ರೆ ತಮ್ಮನ್ನ ತಾವು ಅಳತೆ
4: ಮಾಡ್ಕೋ,
3: ಒಂದು ಉದಾಹರಣೆಗೆ ಒಬ್ಬ 35 ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಟ್ ನಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ, ಅವನ ಆಲೋಚನೆ ಬೇರೆ ಇರಬೇಕು. 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬೈ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು, ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡ್ತಾರೆ. ಹಾಗಾಗಿ ಸರ್ ಒಂದ್ 2-3 ಫ್ಯಾಕ್ಟರ್ಸ್ ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನದು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಇಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲ್ ಅದರ ಜೊತೆಗೆ ಮತ್ತೆ ರೆಡ್ ಮೀಟ್ ಮತ್ತೆ ಈಗ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳಲ್ಲಿ ತಿನ್ನುವುದು, ಅದು ಊಟಗಳು, ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿದೆ, ಇದಿಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕಲ್ಲಿ ಅದು ಒಬ್ರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ, ಅಂದ್ರೆ ಸ್ಮೋಕ್ ಮಾಡೋರು ಕಂಟಿನ್ಯೂಸ್ ಆಗಿ, ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ. ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನಿರ್ತಾರಲ್ಲ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತಂತಾನು ಗೊತ್ತಿಲ್ಲ, ಬಟ್ ಬರುತ್ತೆ. ಹಾಗಾಗಿ ನನ್ ಏನೂ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್ ಮಾಡಿದವೆ. ಅಂದ್ರೆ ನಮ್ಮ ದೇಶದಲ್ಲಿ ಬಹಳ
4: ಕಡಿಮೆ,
3: ನಮ್ಮ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ಸ್ ಮೇಯರ್ ಮಾಡ್ತಾರೆ, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಗೆ ಪ್ಯಾಪ್ಸ್ ಮೇಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ, ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು. ಸೊ ಬಹಳ ಕಾಸ್ಟ್ಲಿ ಏನ ಆಗೋದಿಲ್ಲ, ಕಡಿಮೆ ಇದ್ರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ ನ ಮತ್ತೆ ಏನಂತೀವಿ ಗವರ್ಮೆಂಟ್ ಆಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರು ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ, ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಅವನ ಏಜ್ಗೆ ಸಂಬಂಧಪಟ್ಟಂಗೆ ಅವನು ಯಾವ ರೀತಿ ಸಸ್ಪಿಷಿಯಸ್ ಆಗಿ ಇರ್ಬೇಕು, ಅವನಿಗೆ ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು 3 ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಮೂರು ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ ಎರಡು ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್, ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ ಗೆ ಬಂದ್ರೆ, ಒಬ್ಬ 25-30 ವರ್ಷದ ವ್ಯಕ್ತಿ, ಇಬ್ರು ನಾನು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದವ್ರು ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಅವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ, ಒಂದು ಏಜ್ ಆದ್ಮೇಲೆ 25-30 ಇಯರ್ಸ್ ಆದ್ಮೇಲೆ ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ ಸಾರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು, ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆ ಇಲ್ವಾ, ಅಲ್ಲಿ ಏನಾದ್ರು ಬಿಳಿ ಬಿಳಿ ಪ್ಯಾಚ್ಗಳೇನ ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಇವು ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ, ಸೊ ಹಾಗಾಗಿ ಆ ಪ್ಯಾಚ್ಗಳು ಏನಾದ್ರು ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರು ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ ಈ ವಾರ ಏನಾದ್ರು ಹೊಸದಾಗಿ ಬಂದಿದೆಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದು ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮ್ಗೆ ಅಂತ ಗೊತ್ತಾಗುತ್ತೆ. ನಾಲ್ಗೆನ ಮೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ
4: ರಫ್ ಸರ್ಫೇಸ್ ಅಂದ್ರೆ
3: ಒಂದು ಏನಾದ್ರು ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರು ಅದು ಫೀಲ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ, ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ಲೆಸ್ ಇದೆ, ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು, ಅಂಗಳನ್ನ ಡೀಟೇಲ್ ಆಗಿ ನೋಡ್ಬೇಕು. ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರು ಗಡ್ಡೆ ಫೀಲ್ ಆಗ್ತಿದ ಅಂತ ಫೀಲ್ ಮಾಡಿ, ಬಹಳ ಅಂದ್ರೆ ಒಂದು 5-10 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ. ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದ್ರು, ಅವ್ರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವ್ರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು. ಏನಂದ್ರೆ ಅವ್ರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ, ಹೋದ್ವಾರ ಇದ್ದಿಲ್ಲ ಇದು ಹೊಸದಾಗಿ ಬಂದಿದೆ, ಅಥವಾ ಇದು 2 ವಾರ ಜಾಸ್ತಿ ಆಯ್ತು ಇನ್ನು ಹಂಗೆ
4: ಉಳ್ಕೊಂಡಿದೆ.
3: ಅದಕ್ಕೆ ಇಲ್ಲೇನು ಹೇಳ್ತೀವಿ ಅಂದ್ರೆ ರೂಲ್ ಆಫ್ 2 ಅಂತ ಕರಿತೀವಿ. ರೂಲ್ ಆಫ್ 2 ಅಂದ್ರೆ 2 ವಾರ, 2 ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಇಸ್ ಇನ್ ಅಲ್ಸರ್ ಸ್ಮಾಲ್, ಏನಾಯ್ತು ಒಂದೇನ ಪ್ಯಾಚ್ ಇತ್ತು, ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ, ಡಿಸಪಿಯರ್ ಆಗ್ತವೆ 2 ವಾರದ್ಮೇಲೆ. 2 ವಾರ ಆದ್ಮೇಲೂ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು, ಯಾವುದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು, ಅಥವಾ ಯಾವುದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು. ವೈಟ್ ಪ್ಯಾಚ್ ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ಗಳೇನಾದ್ರೂ ಕಾಣಿಸಿದ್ರೆ. ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕೋಸ್ ಫೈಬ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ
4: ಟೈಟ್ ಆಗಿ
3: ಓಪನ್ ಮಾಡ್ಲಕ್, ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ, ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್, ಅವರು ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ
4: ಇರ್ತದೆ.
3: ಅವರು ವೈದ್ಯರ ಹತ್ರ ಹೋಗಿ ಅಟ್ ಲೀಸ್ಟ್ 3 ವಾರಕ್ಕೊಂದ್ಸಲ ಅದು ತಿಂಗಳಿಗೆ ಅಥವಾ 2-3 ತಿಂಗಳಿಗೆ ಒಂದ್ಸಲ ಸುಮ್ಮನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೊಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ
4: ಉಳಿಬಹುದು.
3: ಎರಡನೇದು ಏನಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನ್ ಹೇಳಿದ್ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ, ಸರ್ ನಾ ಕಡಿಮೆ ಮಾಡಿದೀನಿ, ಕಡಿಮೆ ಮಾಡಕ್ ಟ್ರೈ ಮಾಡ್ತಾ, ಅದು ಆಗಲ್ಲ, ಕಡಿಮೆ ಮಾಡೋದು ಅದೆಲ್ಲ ಆ ತರ ಕಾನ್ಸೆಪ್ಟ್ ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್, ಅದನ್ನ ಕ್ವಿಟ್ ಡೇ ಅಂತ.

0: ಆಗ್ತೀವಿ. ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ, ದಟ್ ಈಸ್ ದೇರ್ ಅಚೀವ್ಮೆಂಟ್. ಕ್ವಿಟ್ ಡೇ ಅಂತೀವಿ, ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ ನ ಬೆಳೆಸ್ಕೋಬೇಕು ಜನ. ಸೊ ಅದರಿಂದ ಅವ್ರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು, ಇಷ್ಟೊಂದು ಪಾಸಿಬಿಲಿಟೀಸ್ ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಇಷ್ಟೊಂದು ಡ್ಯಾಮೇಜ್ ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಇಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದ್ದೀನಿ, ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ, ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ ಇದಾರೆ, ಸೈಕಿಯಾಟ್ರಿಸ್ಟ್ ಗಳು ಇರ್ತಾರೆ. ಅವರು ಕೆಲವೊಂದು ಮೆಡಿಸಿನ್ ಗಳಿಂದ ಅವರಿಗೆ ಆಗ್ತಿವಂತ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡಿ ಏನೋ ಒಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣನ ಏನಿಲ್ಲ ಅಂದ್ರೆ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ ಅದರಲ್ಲಿ ಎರಡು ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು ಮೋರ್ ದೆನ್ 30 ಇಯರ್ಸ್ ಆಫ್ ಏಜ್ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. ಎಸ್ ಬಿ ಇ ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 ಮಂತ್ಸ್ಲಿನೋ ಒಂದು ಡೇಟ್, ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು ಅವರು. ಕೊನೆಗೆ ನಾವು ನೋಡ್ಬೇಕಾಗಿರೋದೇನು ಗಂಟು, ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ ನಿಪ್ಪಲ್ ಅಂತ ಕರಿತೀವಲ್ಲ, ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗಿತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ಸರ್, ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್ ಬರುತ್ತೆ, ನಂದೆಲ್ಲ ಇರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು ಸ್ಟೇಜ್ ಒನ್ ಇದ್ದಿದ್ದು ಸ್ಟೇಜ್ ಟೂ ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 ಸೆಂಟಿಮೀಟರ್ ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ ಅದಕ್ಕೆ. ಅಂದ್ರೆ ಅದರ ಅರ್ಥ, ನಮ್ಮ ದೇಹದಲ್ಲಿ 1 ಸೆಂಟಿಮೀಟರ್ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ. ಮ್ಯಾಕ್ರೋಸ್ಕೋಪಿಕಲಿ ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ ಗಳಿಗೆ ಆಯ್ತು, ಕಾಣ್ತಾ ಇಲ್ಲ. ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೇನೆ ನಾವೇನ್ ಹೇಳ್ತೀವಿ ಅಂದ್ರೆ, ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರೀತೀವಿ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದ್ರು ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಬರ್ಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ, ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಲ್ಲ, ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರು ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ ಕ್ಲಿಯರ್ ಆಗಿ ಹೇಳುವ. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡೆ ಮಾಡೋದು, ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವರು ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅವ್ರು ತಿಳ್ಕೋಬೇಕಾಗಿರೋ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಯದು ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂತವರು ಕೆಲವರು ತುಂಬಾ ಜನ ಅನುಮಾನ ಇರ್ತದೆ, ಯಾಕೋ ನನಗೆ ಯಾವ್ದೋ ಒಂದು ಗಡ್ಡೆ ಚೆಕ್ ಮಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಆತರ ಚೆಕ್ ಮಾಡಿಸ್ಕೊಳಕ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನ ಟೆಸ್ಟ್ ಮಾಡ್ಬೇಕಂತ ಹೇಳಿ, ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟರ್ ನಾ ಚೆಕ್ ಮಾಡ್ಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರಿಗೆ ಹೈದರಾಬಾದಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗುತ್ತೆ. ಈ ತರ ಚೆಕ್ ಮಾಡ್ಸ್ಕೊಳಕ್ಕೆ ಹೋಗಲ್ಲ ಈ ತರ ಕೆಲವರು ಜನ ಇದ್ರೆ ಇರ್ಲಿ ಬಿಡಪ್ಪ ಮತ್ತೆ ಅದು ಯಾವ್ದೋ ಅಂತ ಹೇಳಿ
0: ಗಾಯನ್ ತಡ್ಕೊಳ್ಳೋದು. ಬಟ್ ಅದೇ ಒಂದು ಗಡ್ಡೆ ಏನಾದ್ರು ಇದೆ ಅಂದ್ರೆ ಅದು ಏನಾದ್ರು ಕೆಟ್ಟದೇ ಇರ್ಬೋದು, ಒಳ್ಳೇದೇ ಇರ್ಬೋದು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಅದನ್ನ ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದೆ. ನಾವು ಯಾವಾಗ ನ್ಯಾರೋ ಆಗಿ ಆಲೋಚನೆ ಮಾಡಿ ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರ್ಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ಇನ್ನೊಂದು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಜನರಿಗೆ ಎಷ್ಟೋ ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸ್ಲಾರ್ದನೆ ಅವರು ಒಂದು 8-10 ವರ್ಷ ಕಳೆದ್ ಬಿಡ್ತಾರೆ ಅವ್ರ ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು

0: ತರ ಪೇಷಂಟ್ಸ್ ನೋಡ್ತೀನಿ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆತರ ಬರ್ತಾರೆ. ಅವ್ರು ಲಾಸ್ಟ್ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೆ ಏನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ, ಕೆಲವೊಂದು ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ, ನಾವು ಕೇಳ್ತೀವಿ, ಕೇಳಿದ ನಮ್ಗೆ ಗೊತ್ತಾಗ್ತದೆ ಎಲ್ಲೂ ಫಿಟ್ ಆಗ್ತಾ ಇಲ್ಲ. ಸೊ ನೀವು
1: ಸಿಂಪ್ಟಮ್ಸ್ ಏನ್ ಕಾಣಿಸ್ಕೊಳ್ಸೋದು
0: ಸರ್? ಈಗ ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸ್ತನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ ಕೆಲವೊಂದಿಷ್ಟು ಸರಿ ವೇಟ್ ಲಾಸ್ ಆಗ್ತಾರೆ ಅನ್ನೆಸೆಸರಿ, ಆಮೇಲೆ ಲಾಸ್ ಆಫ್ ಅಪೆಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ 3-4 ತಿಂಗಳವರೆಗೂ, ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರುವಾಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ಳೋ ತರ ಫೀಚರ್ಸ್ ಬರ್ತವೆ, ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರು ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಅವ್ರು ಓಡ್ ಬಂದ್ಬಿಟ್ಟಿರ್ತಾರ, ನನ್ನ ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ, ಅವ್ರಿಗೆ ಮನೇಲೆ
1: ಕುಂತಿರ್ತಾರೆ
0: ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ವಾ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ, ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರ ಅವರು, ಕೆಲವೊಬ್ರು ಆ ತರ
1: ಇರ್ತಾರೆ,
0: ಅವ್ರಿಗೆ ಏನಾದ್ರು ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
1: ಮಾಡ್ಸಲ್ಲ,
0: ಬರ್ತಾರೆ 10 ನಿಮಿಷ ಅವ್ರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
1: ಕೌನ್ಸಿಲಿಂಗ್ ತಗೊಳ್ತಾರೆ,
0: ಹೋಗ್ಬಿಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆ ಒಳಗನೆ ಕೊರಗ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ, ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೇ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರ್ಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು, ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀನಿ
0: ಸರ್? ನಾನು ಬಹಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್ ಸರ್, ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯ್ತು ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನು ಹೇಳದ್ನಲ್ಲ ಈ ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ
1: ಅವಕಾಶಗಳಿರ್ತವೆ,
0: ಇಲ್ಲ ಇಲ್ಲ ಅಂದ್ರೆ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಂಭವ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆ ಅಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ ಲೀಸ್ಟ್ ನಮ್ಮ ಭಾಗದವರು ಬಹಳಷ್ಟು ಜನ ಏನು ಈ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ, ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು ಮತ್ತೆ ತಂಬಾಕನ್ನ ಬಿಡೋದು, ಇವೆರಡನ್ನ ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ಗಳನ್ನ ಕಡಿಮೆ ಮಾಡಬಹುದು. 20% ಜನ ತಂಬಾಕು ಬಿಟ್ರು ಕೂಡ ಒಂದು 20% ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡಬೇಕಾಗಿರೋದು ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ ನನಗೆ, ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತು ಬೇರೆ ಭಾಗದ್ದು ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟು ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನನ ತೆಗೆದ್ರೆ ಏನ್ ತೊಂದರೆ ಇಲ್ಲ, ಬಟ್ ಬಾಯಿ ವಿಷಯದಲ್ಲಿ ಆಗಲ್ಲ. ನಮಗೆ ಅಲ್ಲಿ ಒಂದೊಂದ್ ಸೆಂಟಿಮೀಟರ್ ಕೂಡ ಮುಖ್ಯ, ಉಳಿಸಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದರೆ, ಉಸಿರಾಡಕ್ ತೊಂದರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗ ಆಗುತ್ತೆ, ಸರ್ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗ್ತವೆ, ಮತ್ತೆ ಮಾತಾಡಕ್ ಆಗಲ್ಲ, ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ ಎಷ್ಟು ಸಣ್ಣದಿರುತ್ತೆ ಗಡ್ಡೆ
1: ಬೇಗ
0: ಟ್ರೀಟ್ಮೆಂಟ್ ಮಾಡಬಹುದು. ನಾವು
1: ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತಹ ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನೂ ಕೂಡ ಸಾರ್ವಜನಿಕರಿಗೆ ಅದು ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳೋಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನು ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂಥ ಒಂದು ಸಂದೇಶ ತಾವು ಕೊಟ್ಟರೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಧನ್ಯವಾದ. ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬಿಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ, ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದ್ದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂಥ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನು ಬೆಳೆಯೋದ್ರಿಂದ, ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೇ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ಥರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ದರೆ ಹೀಗೆ, ಕಡಿಮೆ ಇದ್ದರೆ ಅದನ್ನು ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂಥ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯಿತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನು ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣಾ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂಥ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲುಗಳನ್ನು ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ.

0: ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಆ್ಯಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂಥ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂಥ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಎಣ್ಣೆಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರ್ಬೋದು, ಬೆಳೆ ವಿಮೆ ಬರ್ಬೋದು, ಕೃಷಿ ಯಾಂತ್ರೀಕರಣ ಬರ್ಬೋದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರ್ಬೋದು, ಈ ಥರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನು ಅದೊಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂಥ ದೇಶ, 40 ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸು, ಈ ಥರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂಥವ್ರು ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗಿ ಅದಾವು, ಆದರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು ಅಂತಲ್ಲಿ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ ಅಷ್ಟೇ ಅಲ್ಲ, ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದು ಕೊರತೆ ಬರ್ತಾವೆ. ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ. ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ, ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದರ ಸ್ಟೋರೇಜ್ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳು ಅದಾವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು, ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳಿದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು, ಒಂಥರ ಮಧ್ಯಮವಾಗಿರ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಷನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದರೆ ಅದರಲ್ಲಿ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ್ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ಬರ ಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವೂ ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್

0: ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000 ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82 ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100 ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ NEET UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27 ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2 ಪೂರ್ವ ಸಿದ್ಧತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯು 12 ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ. 82ಕ್ಕೇರಿದ ಮೃತರ ಸಂಖ್ಯೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸಂಗೀತ ಸಂತೋಷ ಚಿತ್ರಕ್ಕಾಗಿ ಬಸವ ಶ್ರೀಶಾಸ್ತ್ರ ಮತ್ತು ಆಶಾ ಭಟ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಎಸ್ ಸಿದ್ದು.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ.
4: ಜ್ವಾಲೆಯ ಮಾತನ್ನು ಕೇಳಿ ಭಾಗೀರಥಿ ಕೆರಳಿದ್ದಾಳೆ. ಎಲವು ದುಷ್ಟ ಹೆಂಗಸೆ, ನನ್ನ ಮಗನಿದ್ದು ನನ್ನನ್ನು ಅಪುತ್ರವಂತೆ ಎನ್ನುತ್ತಿರುವೆಯ. ನನ್ನ ಮಗನ ವಿಚಾರ ನಿನಗೆ ತಿಳಿಯದೆ ಆತ ಎಂಥವನು? ಯದೃಚ್ಛಾಮರಣಿ, ಭಾಗವತ ಮಸ್ತಕ ಮಣಿ, ವೃಂದಾರ ಕೋಪಮ, ಸತ್ಯಸಂಧ. ಅಂತಹ ಮಗನನ್ನು ಭೀಷ್ಮ ಎಂದು ಜಗತ್ತೆಲ್ಲವೂ ಕೊಂಡಾಡುತ್ತಿದೆ. ಅಂತಹ ಮಗನು ನನ್ನವನಾಗಿರುವಾಗ ನನಗೆ ಮಕ್ಕಳಿಲ್ಲ ಎಂದು ಹೇಳುತ್ತಿರುವೆಯಲ್ಲ ಪಾಪಿ, ನಿನ್ನನ್ನು ಏನು ಮಾಡಲಿ ಎಂದು ಬಹಳ ಸಿಟ್ಟಿನಿಂದ ಹೇಳಿ ಹೋಗು ಹೋಗು ಹುಚ್ಚಿ ಎನ್ನುತ್ತಿದ್ದಾಳೆ ದೇವಗಂಗೆ. ಅವಳ ಮಾತನ್ನು ಕೇಳಿ ಶಾಂತ ಚಿತ್ತದಿಂದ ಹೇಳುತ್ತಿದ್ದಾಳೆ ಜ್ವಾಲಾದೇವಿ.

0: ಆಕೆಯ ಮಾತನ್ನು ಕೇಳಿ ಶಾಂತ ಚಿತ್ತದಿಂದ ಹೇಳುತ್ತಿದ್ದಾಳೆ ಜ್ವಾಲೆ. ಅಮ್ಮ ಗಂಗಾದೇವಿ, ನೀನಾಡಿದ ಮಾತು ಎಲ್ಲವೂ ಸತ್ಯವಾದ್ದೇ, ಆದರೆ ಮುಂದಿನ ಕಥೆ ನಿನಗೆ ಗೊತ್ತಿಲ್ಲ. 8 ಮಕ್ಕಳು ಹುಟ್ಟಿದರು, ಅದರಲ್ಲಿ 7 ಮೊದಲೇ ನಾಶವಾಗಿ ಹೋದರು. ಒಬ್ಬ ಮಾತ್ರ ಬದುಕಿ ಉಳಿದ, ಆತ ವೀರ ಭೀಷ್ಮ ಎನಿಸಿಕೊಂಡ, ಅಜೇಯನಾದ, ಎಲ್ಲರನ್ನೂ ಗೆದ್ದ. ಎಲ್ಲ ನಿಜ ತಾಯಿ, ಅವೆಲ್ಲವೂ ಹಿಂದಿನ ಕಥೆಯಾಗಿ ಹೋಯಿತು. ಆದರೆ ದಾಯಾದ್ಯರಿಗೆ ಯುದ್ಧ ಸಂಭವಿಸಿದೆ, ಭೂಮಿಗಾಗಿ ಕೌರವರು ಪಾಂಡವರು ಹೋರಾಡಿದ್ದಾರೆ. ಆ ಸಮಯದಲ್ಲಿ ಘೋರವಾದ ಸಂಗ್ರಾಮದಲ್ಲಿ ನಿನ್ನ ಮಗನನ್ನು ಆ ಅರ್ಜುನ ಮೋಸದಿಂದ ಕೊಂದಿದ್ದಾನೆ. ಹಾಗಾಗಿ ನೀನು ಈಗ ಪುತ್ರಹೀನೆ, ನಿನಗೆ ಮಕ್ಕಳಿಲ್ಲ. ನಿನ್ನ ಮಗನನ್ನು ಅರ್ಜುನ ಮೋಸದಿಂದ ಕೊಂದಿದ್ದಾನೆ, ನಿನಗೀಗ ಮಕ್ಕಳಿಲ್ಲ. ಆ ವಿಚಾರ ನಿನಗೆ ತಿಳಿದಿಲ್ಲ ಅಷ್ಟೇ ಎಂದು ಹೇಳುತ್ತಿದ್ದಾಗ ಅವಳ ಮಾತನ್ನು ಕೇಳಿ ಗಂಗೆಗೆ ಕ್ರೋಧ ಉಕ್ಕಿ ಬಂದಿದೆ.
1: ಪಚ್ಚಲಯ ತರುವನೊಣಗಿದ ಪೊರೆಯ ಮರದ

0: ಜಲದ ಮಧ್ಯದೊಳ್ ದಿವಿಜದಡನೇ
1: ಗಂಗೆಗೆ ಸಿಟ್ಟು ಬಂದಿದೆ. ನಮ್ಮ ಲಕ್ಷ್ಮೀಶ ಆ ಸಿಟ್ಟನ್ನು ವರ್ಣಿಸುವ ರೀತಿ ನೋಡಿ. ಉರಿಯುತ್ತಿರುವ ಒಣಮರದ ಬೆಂಕಿ ಪಕ್ಕದ ಹಸಿಯ ಮರವನ್ನೂ ತಾಗುವಂತೆ ಜ್ವಾಲಾದೇವಿಯ ಕ್ರೋಧ ಗಂಗಾದೇವಿಗೂ ಹರಡಿ ಹೋಯಿತು. ಬಹು ಸಿಟ್ಟಿನಿಂದ ಆ ಗಂಗೆ ತನ್ನ ಕೈಯನ್ನೆತ್ತಿ ಕೋಪದಿಂದ ಹೇಳುತ್ತಿದ್ದಾಳೆ, ಭೀಷ್ಮನನ್ನು ಯುದ್ಧ ಭೂಮಿಯಲ್ಲಿ ಕೊಂದ ಅರ್ಜುನನ ತಲೆಯನ್ನು ಇನ್ನಾರು ತಿಂಗಳ ಒಳಗೆ ಆತನ ಮಗನೇ ಕೆಡಲಿ ಎಂದು ಕೋಪದಿಂದ ಶಾಪವನ್ನು ಕೊಟ್ಟಿದ್ದಾಳೆ. ಆರು ತಿಂಗಳ ಒಳಗೆ ಅರ್ಜುನನ ಮಗನೇ ಆತನನ್ನು ಕೊಲ್ಲಲಿ ಎಂದು ಹೇಳಿ ಶಾಪವನ್ನು ಕೊಟ್ಟು ಗಂಗಾ ದೇವಿಯು ಜಲದ ಮಧ್ಯದಲ್ಲಿ ಮರೆಯಾಗಿದ್ದಾಳೆ.

ನಾರಿ ಮುನಿದರೆ ಮಾರಿ ಎಂಬ ಗಾದೆಯೇ ಇದೆಯಲ್ಲವೇ ಮಹಾರಾಜ? ಆ ಹೆಂಗಸರ ಛಲವಾದರೂ ಎಂಥದು? ಹೀಗೆ ಭಾಗೀರಥಿಯಿಂದ ಅರ್ಜುನನ ತಲೆ ಹಾರಲಿ ಎಂಬ ಶಾಪವನ್ನು ಕೊಡಿಸಿದ ಜ್ವಾಲೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಆ ಕೆಲಸವನ್ನು ತಾನೇ ಮಾಡುವಂತಾಗಬೇಕು ಎಂದು ಆಲೋಚಿಸಿ ಗಂಗಾ ನದಿಯ ತೀರದಲ್ಲೇ ಅಗ್ನಿಪ್ರವೇಶವನ್ನು ಮಾಡಿದ್ದಾಳೆ. ನಂತರ ಒಂದು ಬಾಣವಾಗಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿ ಹೋಗಿದ್ದಾಳೆ ಜ್ವಾಲಾದೇವಿ. ಬಭ್ರುವಾಹನನಿಂದ ಅರ್ಜುನನ ವಧೆಯಾಗುತ್ತದೆ. ಆ ವಧೆಯನ್ನು ತಾನೇ ಬಾಣದ ರೂಪದಲ್ಲಿ ಮಾಡಬೇಕು ಎಂದು ಆಲೋಚಿಸಿ ಆ ಜ್ವಾಲಾದೇವಿ ಅಗ್ನಿಪ್ರವೇಶವನ್ನು ಮಾಡಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಒಂಬಾಗಿ ಸೇರಿಕೊಂಡಿದ್ದಾಳೆ.

ಮನುಷ್ಯ ಲೋಕದಲ್ಲಿ ನಡೆಯುವ ಎಲ್ಲವೂ ದೇವಲೋಕದವರ ಕುತೂಹಲಕ್ಕೆ ಕಾರಣವಾಗಿರುತ್ತದೆ. ಇಂದ್ರಾದಿ ದೇವತೆಗಳೆಲ್ಲರೂ ಮೇಲಿಂದಲೇ ವಿಮಾನಗಳಲ್ಲಿ ಕುಳಿತು ಇಲ್ಲಿನ ವಿದ್ಯಮಾನಗಳನ್ನು ನೋಡುತ್ತಲೇ ಇರುತ್ತಾರೆ. ಈಗ ಗಂಗೆಯು ಶಾಪವನ್ನು ಕೊಟ್ಟಿದ್ದಾಳೆ. ಜ್ವಾಲಾದೇವಿಯು ಅಗ್ನಿಪ್ರವೇಶವನ್ನು ಮಾಡಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಅಸ್ತ್ರವಾಗಿ ಸೇರಿಕೊಂಡಿದ್ದಾಳೆ. ಇನ್ನು ಮುಂದಿನ ಗತಿಯೇನು? ಗಂಗೆಯ ಶಾಪ ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಅರ್ಜುನನ ತಲೆ ಕೆಳಕ್ಕೆ ಬೀಳಲೇಬೇಕು. ಅರ್ಜುನ ಒಮ್ಮೆ ಸತ್ತನೆಂದರೆ ಪಾಂಡವರು ಯಾರೂ ಉಳಿಯುವುದಿಲ್ಲ.

0: ಧರ್ಮರಾಜಾದಿಗಳೆಲ್ಲರೂ ಅಗ್ನಿ ಪ್ರವೇಶವನ್ನು ಮಾಡಿ ಸಾಯುತ್ತಾರೆ. ಇನ್ನು ಮುಂದೆ ಮುಂದೇನು? ಆ ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿ ತನ್ನ ಭಕ್ತರನ್ನು ಹೇಗೆ ಉಳಿಸುತ್ತಾನೆ? ಮಮ ಪ್ರಾಣಾಹಿ ಪಾಂಡವಾಹ ಎಂದು ಅಭಯವನ್ನು ಕೊಟ್ಟು ಹೇಗೆ ತನ್ನ ಪ್ರತಿಜ್ಞೆಯನ್ನು ಆತ ಉಳಿಸಿಕೊಳ್ಳುತ್ತಾನೆ ಎಂದು ಚಿಂತಿಸುತ್ತಿದ್ದಾರೆ ಇಂದ್ರಾದಿ ದೇವತೆಗಳು. ಅಷ್ಟರಲ್ಲೇ ಅವರಿಗೊಂದು ಅಭಯದ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಆ ಸ್ವಾಮಿಯನ್ನು ಬಿಟ್ಟುಂಟೆ ಹರಿಚಿತ್ತ ಸತ್ಯ, ಅವನ ಇಚ್ಛೆಯನ್ನು ಮೀರಿ ಏನೂ ನಡೆಯಲು ಸಾಧ್ಯವಿಲ್ಲ. ತೇನವಿನ ತೃಣಮಪಿ ನಚಲತಿ, ಹೇಗೋ ತನ್ನ ಭಕ್ತರನ್ನು ಉಳಿಸಿಕೊಳ್ಳುತ್ತಾನೆ, ಅದರಲ್ಲಿ ಸಂಶಯವೇ ಇಲ್ಲ ಎಂದು ಇಂದ್ರಾದಿ ದೇವತೆಗಳೆಲ್ಲರೂ ಸಮಾಧಾನವನ್ನು ಹೊಂದಿದ್ದಾರೆ.
1: ಪ್ರಿಯ ಕೇಳಿದರೆ, ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಜಾರಾಮಮೂರ್ತಿ ಹೊಸಹಳ್ಳಿ. ಇನ್ನು ಮುಂದೆ ಜೈಮಿನಿ ಭಾರತದ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ವಾಸುದೇವ.

ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾಗಿರತಕ್ಕಂತಹ ಶಿಲೆಯ ಮೇಲೆ, ಅರ್ಜುನನ ಕಾವಲಿನಲ್ಲಿ ಇರತಕ್ಕಂತಹ ಅಶ್ವಮೇಧದ ಕುದುರೆ ವಿಶಾಲವಾದ ಆ ಶಿಲೆಯ ಮೇಲೆ ನಿಂತು ಅದು ಸ್ತಬ್ಧವಾಗಿ ಬಿಡ್ತು. ಆನಂತರ ಸವ್ಯಸಾಚಿಯಾಗಿರ್ತಕ್ಕಂತಹ ಅರ್ಜುನ ಸೌಭರಿ ಎನ್ನತಕ್ಕಂತಹ ಮಹರ್ಷಿಯಲ್ಲಿ ಅಲ್ಲಿನ ಪ್ರದೇಶದ ವರ್ತಮಾನವನ್ನು ಕೇಳಿ ಉದ್ದಾಲಕ ಚಂಡಿ ಅವರ ಕಥೆಯನ್ನು ಕೇಳಿಬಿಟ್ಟು ಆನಂತರ ಕುದುರೆಯನ್ನು ಸ್ಪರ್ಶ ಮಾಡ್ತಾನೆ. ಅರ್ಜುನನ ಸ್ಪರ್ಶವಾದ ಮೇಲೆ ಆ ಕುದುರೆ ಮುಂದಿನಂತೆ ಅಲ್ಲಿಂದ ಹೊರಡುತ್ತೆ, ಚಂಡಿಗೆ ಶಾಪ ವಿಮೋಚನೆಯಾಗುತ್ತೆ ಅನ್ನತಕ್ಕಂಥದ್ದು ಪ್ರಸ್ತುತ ಕಥಾಭಾಗ. ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ, ಕೇಳು, ಮುಂದಿನ ಕಥೆಯನ್ನು ಹೇಳ್ತೇನೆ.

ಮಹಾರಾಜ, ಮುಂದಿನ ಕಥೆಯನ್ನು ಕೇಳು. ಎಂತಹ ಕೌತುಕ ಅಂತ ಅದ್ಭುತವಾಗಿರ್ತಕ್ಕಂತಹ ಒಂದು ಕಥಾಲಾಪ ಮುಂದಿದೆ. ಒಂದು ವಿಸ್ತಾರವಾಗಿರ್ತಕ್ಕಂತಹ ಒಂದು ಪ್ರದೇಶಕ್ಕೆ ಅರ್ಜುನನ ಸೈನ್ಯ ಬರ್ತಾ ಇದೆ. ಈ ನೀಲಧ್ವಜ ಅನ್ನತಕ್ಕಂತಹ ರಾಜ ಮಾಹಿಷ್ಮತಿಯನ್ನು ಆಳ್ತಾ ಇದ್ದ. ಆ ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನು ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರ್ತಕ್ಕಂತಹ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನು ಮುಂದಿಟ್ಟುಕೊಂಡು, ಕುದುರೆ ಎಲ್ಲಿ ಹೋಯ್ತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ ಬರ್ತಾ ಇದೆ. ಕಾಲಿಡುವ ಮಂದಿಗೆ ಇಂಬಿಲ್ಲ ಅಂತ, ಕುದುರೆಯೊಂದಿಗೆ ಬರ್ತಾ ಇರತಕ್ಕಂತಹ ಸೈನ್ಯಕ್ಕೆ ಕಾಲಿಡೋದಕ್ಕೆ ಜಾಗವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದೇ ಸೈನ್ಯ ಎಲ್ಲ ಕಡೆಯಲ್ಲೂ ಕೂಡ ತುಂಬಿರತಕ್ಕಂಥದ್ದು. ನೆಲವು ಆಗಸವು ಎಲ್ಲವೂ ಕೂಡ ಧೂಳಿನಿಂದ ಮುಚ್ಚಿ ಹೋಗಿಬಿಟ್ಟಿದೆ. ಎಂಟು ದೆಸೆಯೂ ಕೂಡ ಕಠೋರವಾಗಿರತಕ್ಕಂತಹ ಧೂಳಿನಿಂದ, ಕಠೋರವಾಗಿರತಕ್ಕಂತಹ ವಾದ್ಯ ಧ್ವನಿಯಿಂದ ಕೂಡ್ಕೊಂಡ್ಬಿಟ್ಟಿದೆ. ಈ ಒಂದು ಕಥೆಯನ್ನು ಕೇಳು, ಮುಂದೆ ನಡೆದಿರತಕ್ಕಂಥ ಅದ್ಭುತ ಅಂತ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ,

ವಿಂಧ್ಯ ಪರ್ವತದ ಕಾಡಿನಲ್ಲಿರ್ತಕ್ಕಂತಹ ಅದ್ಭುತಗಳನ್ನ ಕವಿ ಪಾಂಡವರ ಹೆಸರುಗಳೊಂದಿಗೆ ಹೊಂದಿಸ್ತಾ ಇದ್ದಾನೆ. ಸಹದೇವನಾಗಿ ಅಂತ ದೇವರುಗಳೆಲ್ಲ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ. ದೇವತೆಗಳೊಂದಿಗೆ ಕೂಡಿ ವಿಂಧ್ಯಾಟವಿಯ ಆ ವಿಂಧ್ಯಾದ್ರಿಯ ತಪ್ಪಲು ಅಲ್ಲಿನಿರ್ತಕ್ಕಂತಹ ಸೌಂದರ್ಯಕ್ಕೆ ದೇವತೆಗಳು ಕೂಡ ಮನಸೋತು ಅಲ್ಲಿ ಬರ್ತಾ ಇದ್ದಾರೆ. ಸಹದೇವನಾಗಿ, ಸಹದೇವ ಪಾಂಡವರಲ್ಲಿ ಒಬ್ಬ, ಸಮುದಿತ ನಕುಲನಾಗಿ, ಅಲ್ಲಿ ನಕುಲಗಳು ಮುಂಗುಸಿಗಳು ಅನೇಕ ಸಂಖ್ಯೆಯಲ್ಲಿದೆ. ಸಮುದಿತ ನಕುಲನಾಗಿ ಅಂತ, ನಕುಲದಿಂದ ಕೂಡಿದೆ ಅಂತ. ನಕುಲ ಅನ್ನೋನು ಪಾಂಡವರಲ್ಲಿ ಒಬ್ಬ. ಸನ್ನಿಹಿತ ಅರ್ಜುನನುಮಾಗಿ, ಅಲ್ಲಿ ಅರ್ಜುನ ವೃಕ್ಷಗಳು ಕೂಡ ಅಪಾರವಾಗಿ ಬೆಳೆದಿದೆ. ವರ ವೃಕೋದರನಾಗಿ ಅಂತ, ವೃಕೋದರ ಅಂತಂದ್ರೆ ತೋಳ ಅಂತ. ವೃಕವನ್ನ ತನ್ನ ಉದರದಲ್ಲಿ ಹೊಂದಿರತಕ್ಕಂಥದ್ದು ಆ ವಿಂಧ್ಯಾದ್ರಿ. ವೃಕೋದರ, ವೃಕಸ್ಯ ಉದರಮಿವ ಉದರಂ ಅಂತ, ತೋಳದ ಹೊಟ್ಟೆಯಂತೆ. ಭೀಮ ಎಷ್ಟನ್ನು ತಿಂದರೂ ಕೂಡ ಅವನ ಹೊಟ್ಟೆ ತೆಳ್ಳಗೆ ಇರುತ್ತಂತೆ, ತೋಳದ ಹೊಟ್ಟೆಯಂತೆ. ಹಾಗಾಗಿ ಅವನು ವೃಕೋದರ. ಈ ಪರ್ವತವು ಕೂಡ ವೃಕೋದರವಾಗಿದೆ, ಯಾಕೆಂದ್ರೆ ತನ್ನ ಉದರದಲ್ಲಿ, ತನ್ನ ಒಡಲಲ್ಲಿ ತೋಳಗಳನ್ನು ಇಟ್ಟುಕೊಂಡಿದೆ. ಮಹದಿಳಾಭೃದ್ ರಾಜನಾಗಿ, ಜೊತೆಗೆ ಧರ್ಮರಾಜನೂ ಕೂಡ ಇದ್ದಾನೆ. ಯಾಕೆಂದ್ರೆ ಭೂಮಿಯನ್ನು ಹೊತ್ತಿರತಕ್ಕಂಥ ಪರ್ವತವೇ ಅಲ್ಲಿ ವಿಂಧ್ಯ ಪರ್ವತವೇ ಅಲ್ಲಿದೆ. ಹಾಗಾಗಿ ಧರ್ಮರಾಜನೂ ಇದ್ದಾಗಾಯಿತು. ಶಶಿಕಾಂತ ಕುಲದಿಂದ ಪಾಂಡವನುಮಾಗಿ ಅಂತ, ಶಶಿಕಾಂತ ಶಿಲೆ ಎಲ್ಲ ಕಡೆಯಲ್ಲೂ ಕೂಡ ಬಿಳುಪಾಗಿರುತ್ತೆ ಅಂತ. ಪಾಂಡು ಮಹಾರಾಜನಿಗೆ ಆ ಮೈ ಬಿಳುಪಿನಿಂದಲೇ ಪಾಂಡು ಅಂತ ಹೆಸರಾಗಿದ್ದು. ಹಾಗಾಗಿ ಅವನು ಪಾಂಡುವು ಕೂಡ ಆ ಪಾಂಡವನಿಂದ ಕೂಡಿದ್ದು ಕೂಡ ಆಗಿಬಿಡ್ತು. ಇನ್ನೊಂದು ವಿಶೇಷ ಅಂದರೆ ಪಾಂಡವರು ಕೌರವರಿಂದ ಕೂಡ್ಕೊಂಡಿಲ್ಲ, ಆದರೆ ಈ ವಿಂಧ್ಯ ಪರ್ವತ ಇಷ್ಟೆಲ್ಲ ಪಾಂಡವಾದಿಗಳನ್ನು ಕೂಡಿಕೊಂಡು ಜೊತೆಗೆ ಕೌರವರನ್ನು ಕೂಡ ಸೇರಿಸಿಕೊಂಡಿದೆ ಅಂತ. ಧಾರ್ತರಾಷ್ಟ್ರ ಅನ್ನೋದು ನೀರು ಹಕ್ಕಿಗಳನ್ನು ಧಾರ್ತರಾಷ್ಟ್ರಗಳು ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿರ್ತಕ್ಕಂಥ ಸರೋವರಗಳಲ್ಲಿ ನೀರು ಹಕ್ಕಿಗಳಿದೆ, ಅಂತಹ ಧಾರ್ತರಾಷ್ಟ್ರರನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದೆ ಅಂತ. ಅಂದರೆ ಪಾಂಡವರ ಜೊತೆಗೆ ಧಾರ್ತರಾಷ್ಟ್ರರು ಕೂಡ ಇದ್ದಾರೆ. ನೋಡು, ನಾನು ಅಚಲನಾಗಿದ್ದೇನೆ. ಈ ರೀತಿಯಲ್ಲಿ ಹರಿಯೊಡನೆ ಬಹ ಪಾರ್ಥನಂ, ಆ ಕುದುರೆಯೊಂದಿಗೆ ಬರ್ತಾ ಇರತಕ್ಕಂತಹ ಪಾರ್ಥನನ್ನ, ನೋಡಪ್ಪ ನೀವು ಕೌರವರೊಂದಿಗೆ ಹೊಡೆದಾಡಿದಿರಿ, ಧಾರ್ತರಾಷ್ಟ್ರರೊಂದಿಗೆ ಹೊಡೆದಾಡಿದಿರಿ, ನಾವು ಆ ಧಾರ್ತರಾಷ್ಟ್ರರೊಂದಿಗೆ ಸೇರಿದ್ದೇವೆ ಅಂತ ಹೇಳಿ ಹೇಳುವಂತೆ ಆ ವಿಂಧ್ಯಾದ್ರಿ ಗೋಚರವಾಗಿದೆ. ಅದು ಎಷ್ಟು ಅದ್ಭುತವಾಗಿದೆ.

0: ಶಬರಿಯರ ಸಂಕುಲದೊಳು
1: ಮಹಾಕವಿ ಎಲ್ಲಿ ಅನುಪ್ರಾಸ ಎಲ್ಲಿ ಯಮಕ ಸಿಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಗಗನಮಂಡಲವ ನಂಡೆಲೆವ ಶೃಂಗದುತ್ಕರದ ಸತ್ಕರದ ರಮಣೀಯ ಕಮನೀಯ ಕಂದರದ ಸೌಂದರ್ಯದಳು ಅಂಥೇಳಿ ಪದಗಳ ಆ ಜೋಡಣೆ ಸಹಜವಾಗಿ ಬರ್ತಾ ಹೋಗ್ಬಿಡುತ್ತೆ. ಕವಿ ಒಂದು ಪದವನ್ನು ಕೂಡ ಪ್ರಯತ್ನಪೂರ್ವಕವಾಗಿ ಹಾಕೋದಿಲ್ಲ, ಅದ್ಭುತವಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದೇನೆ. ಶೃಂಗಗಳು ಆಕಾಶವನ್ನು ಮುಟ್ಟಿಬಿಟ್ಟಿದೆ, ಎಲ್ಲ ಕಡೆಯಲ್ಲೂ ಕೂಡ ಅದರ ತುದಿಗಳು ಆಕಾಶವನ್ನು ತಿವಿತಾ ಇರೋ ಹಾಗೆ ಕಾಣ್ತಾ ಇದೆ. ರಮಣೀಯ ಕಮನೀಯ ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು, ಮನಮೋಹಕನಾಗಿರ್ತಕ್ಕಂತಹ ಆ ತಪ್ಪಲುಗಳಲ್ಲಿರ್ತಕ್ಕಂತಹ ಗಿಡಮರಗಳು, ಜೊತೆಗೆ ಮಂಜು ಮುಸುಕಿಬಿಟ್ಟಿದೆ. ಹ್ಯಾಕೆ ಕಾಣ್ತಾ ಇದೆ ಅಂದರೆ ಈ ತಪ್ಪಲನ್ನೇ ಮೇಯ್ತಾ ಇದೆಯೋ ಅನ್ನೋ ಹಾಗೆ, ಇಡೀ ತಪ್ಪಲನ್ನೇ ನುಂಗುತ್ತಾ ಇರತಕ್ಕಂತಹ ಆ ಮಂಜುಗಳು, ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ವಿಷ ಸರ್ಪಗಳೆಲ್ಲ ತುಂಬಿಕೊಂಡ್ಬಿಟ್ಟಿದೆ, ಜೊತೆಗೆ ಪುತ್ತುಗಳಲ್ಲಿ ಆ ಮಣಿಗಳ ಹಾವು ಕೆಲವು, ಇದು ಕವಿ ಸಮಯ ಇದು, ಹಾವುಗಳ ಹೆಡೆಗಳಲ್ಲಿ ಮಣಿಗಳಿರುತ್ತೆ ಅಂತ. ಆ ಪುತ್ತುಗಳಲ್ಲಿ ಹಾವುಗಳು ವಾಸ ಮಾಡೋದ್ರಿಂದ ಅದರ ಹೆಡೆಗಳಲ್ಲಿ ಇರತಕ್ಕಂತಹ ಮಣಿಗಳೆಲ್ಲ ಅಲ್ಲಿ ತುಂಬಿಕೊಂಡ್ಬಿಟ್ಟಿದೆ ಅಂಥೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಜೊತೆಗೆ ಅನೇಕ ಶಬರಿಯರು ಅಲಂಕಾರವನ್ನು ಮಾಡಿಕೊಂಡು ಅಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಹೆಬ್ಬಿದರು ಬೆಳೆದಿದೆ. ಇಂತಹ ಕಾಡಿನಲ್ಲಿ ಪ್ರವೇಶ ಮಾಡಿದೆ ಅರ್ಜುನನ ಸೈನ್ಯ.

ಅನೇಕ ತೆರನಾಗಿರ್ತಕ್ಕಂತಹ ಮೃಗ ಪಕ್ಷಿಗಳು ಅಲ್ಲಿ ವಾಸ ಮಾಡ್ತಾ ಇದೆ. ರಮಿಸುತಿಹ ಅಂತ ಅಲ್ಲೇ ಎಲ್ಲ ಸಂತೋಷವನ್ನು ಹೊಂದುತ್ತಾ ಇದೆ ಆ ಕಾಡಿನಲ್ಲಿ. ಯಕ್ಷ, ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವರಾದಿ ರಕ್ಷೋಗಣಾದಿಗಳಾಗಿ ಸಮಸ್ತ ಗುಂಪುಗಳು ಕೂಡ ಆ ಪರ್ವತದ ಕಾಡಿನಲ್ಲಿ ಅಲ್ಲಿ ಸಂತೋಷವನ್ನು ಹೊಂದುತ್ತಾ ಇದೆ. ಜೊತೆಗೆ ಅನೇಕ ಪುಣ್ಯಾಶ್ರಮಗಳಿದೆ, ಅನೇಕ ಋಷಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕರಡಿ ವಾನರಗಳ ಕುಲಗಳು ಅಲ್ಲಿ ಚೇಷ್ಟೆಯನ್ನು ಮಾಡ್ತಾ ಇದೆ. ಅಲ್ಲಿ ಇಲ್ಲದೇ ಇರತಕ್ಕಂಥದ್ದಿಲ್ಲ, ಸಮಸ್ತ ಕುಸುಮಗಳು ಫಲಗಳು ಅಲ್ಲಿ ತುಂಬಿಬಿಟ್ಟಿದೆ. ಇಂತಹ ಫಲ ಸಮೃದ್ಧಿಯಿಂದ ಕಣ್ಣಿಗೆ ಅತ್ಯಂತ ಸೊಗಸಾಗಿ ತೋರ್ತಾ ಇದೆ ಅಚಲೇಂದ್ರ, ಆ ಪರ್ವತೇಂದ್ರ. ಅಲ್ಲಿ ಸಂಚಾರ ಮಾಡತಕ್ಕಂತಹ ಪುಳಿಂದ ಸ್ತ್ರೀಯರು, ಬೇಡ ಸ್ತ್ರೀಯರ ಆ ತನುಗಂಧದಿಂದ ಕೂಡಿಕೊಂಡಿರತಕ್ಕಂತಹ ಗಾಳಿ ಅಲ್ಲೆಲ್ಲ ಬೀಸ್ತಾ ಇದೆ. ಅಷ್ಟು ಸೊಗಸಾಗಿದೆ ಪರ್ವತ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

ಅರಣ್ಯದ ವೈಚಿತ್ರ್ಯಗಳು ಹೇಗಿತ್ತು ಅಂತ. ಕವಿ ಯಾವಾಗಲೂ ಕೂಡ ಹೊಸ ಹೊಸದಾಗಿರ್ತಕ್ಕಂತಹ ವರ್ಣನೆಗಳನ್ನೇ ಇಷ್ಟಪಡ್ತಾನೆ ಕವಿ. ಮಹಾ ವಿದ್ವತ್ ಕವಿ ಆದ್ದರಿಂದ ಹೇಳ್ತಾ ಇದ್ದಾನೆ ಈ ಅಭಿಲಾಷೆ ಮಾನವನ ಆಸೆಗಳು ಅನ್ನೋದು ಮತ್ತೆ ಮತ್ತೆ ಹೊಸದಾಗ್ತಾ ಇರುತ್ತೆ. ಹಾಗೆ ಇದು ಸದಾ ನವಂ, ಯಾವಾಗಲೂ ಕೂಡ ಕಾಡು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೊಸದೇ. ಇಲ್ಲಿ ನೋಡಿದ್ದು ಮತ್ತೊಂದು ಕಡೆ ನೋಡಿದ್ರೆ ಅಯ್ಯೋ ಅದೇ ಮತ್ತೆ ಪುನರಾವರ್ತನೆಯಾಗಿದೆ ಅಂತ ಅನಿಸ್ತಾ ಇರಲಿಲ್ಲವಂತೆ. ನಾವು ಹೊಸ ಹೊಸದಾಗಿರ್ತಾ ಇರತಕ್ಕಂಥದ್ದು ಸಿರಿಯಂತ ವಿಭವಾಸ್ಪದಂ, ಯಾವಾಗಲೂ ಕೂಡ ಶ್ರೀ ಅಂದ್ರೆ ಲಕ್ಷ್ಮಿ ಅಂತ, ಲಕ್ಷ್ಮಿ ಸಂಪತ್ತಿಗೆ ಆಸ್ಪದ. ಹಾಗೆ ಇದು ಸಮಸ್ತ ಸಂಪತ್ತನ್ನು ಕೂಡ ಹೊಂದಿರತಕ್ಕಂಥದ್ದು. ಕಲಾನಿಧಿಯಂತೆ ಮೃಗಧರಂ, ಕಲಾನಿಧಿ ಅಂತಂದ್ರೆ ಚಂದ್ರ, ಚಂದ್ರನಲ್ಲಿ ಮೃಗವಿದೆ ಅಂತ. ಇದು ಯಾವಾಗಲೂ ಕೂಡ ಮೃಗಗಳಿಂದ ಕೂಡಿರತಕ್ಕಂಥದ್ದು, ಜಿಂಕೆ ಇತ್ಯಾದಿಗಳಿಂದ ಕೂಡಿರತಕ್ಕಂಥದ್ದು. ಆ ಚಂದ್ರನಂತೆ ಇದು ಕಲಾನಿ ಮೃಗಧರನಾಗಿದೆ. ನಭದಂತೆ ಕುಜಯುತಂ, ನಭದಲ್ಲಿ ಕುಜ ಅಂದ್ರೆ ಮಂಗಳ ಅಂತ, ಅಂಗಾರಕ, ಅಂಗಾರಕ ಗ್ರಹ ಅಲ್ಲಿದೆ. ಇಲ್ಲಿ ಕುಜ, ಕುಜ ಅಂತಂದ್ರೆ ಹುಲುಸಾಗಿರ್ತಕ್ಕಂತಹ ಮೆಳೆ ಪೊದೆಗಳನ್ನ ಕುಜ ಅಂತ ಕರೀತಾರೆ. ಅದು ಮುಳ್ಳುಗಳಿಂದ ಕೂಡಿರ್ತಕ್ಕಂತಹ ಪೊದೆಗಳು, ಇದು ಕೂಡ ಕುಜಗಳಿಂದ ಕೂಡಿದೆ. ದ್ವಿಜನಂತೆ ವಂಶ ಪರಿಶೋಭಿತಂ, ಇದು ಕೂಡ ವಂಶ ಪರಿಶೋಭಿತ. ವಂಶ ಅಂತಂದ್ರೆ ಇಲ್ಲಿ ಬಿದಿರು ಅಂತ, ಬಿದಿರುಗಳಿಂದ ತುಂಬಿಕೊಂಡಿದೆ. ಸ್ವರ್ಗದಂತೆ ಶುಭ ಸುರಭಿ ಸಂಭೃತಂ, ಸ್ವರ್ಗದಲ್ಲಿ ಸುರಭಿ ಇದೆ, ಕಾಮಧೇನು ಇದೆ, ಇಲ್ಲೂ ಕೂಡ ಸುರಭಿ ಇದೆ. ಸುರಭಿ ಅಂತಂದ್ರೆ ಸುವಾಸನೆ ಅಂತ, ಇದು ಕೂಡ ಸುವಾಸನೆಯಿಂದ ಕೂಡಿದೆ. ರಣದಂತೆ ಶರವೃತಂ, ಆ ಯುದ್ಧರಂಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶರ ಅಂದ್ರೆ ಬಾಣಗಳು ತುಂಬಿಕೊಂಡಿರುತ್ತೆ, ಇಲ್ಲೂ ಕೂಡ ಶರ ಇದೆ. ಶರ ಅಂತಂದ್ರೆ ದರ್ಭೆಗಳು ಅಂತ, ದರ್ಭೆಗಳಿಂದ ಕೂಡಿರತಕ್ಕಂಥದ್ದು. ಸಭೆಯಂತೆ ಚಿತ್ರಪತ್ರ ಅನ್ವಿತಂ, ಸಭೆಯನ್ನ ರಾಜಸಭೆಯನ್ನ ವಿವಿಧವಾಗಿರ್ತಕ್ಕಂಥ ಬಳ್ಳಿಗಳಿಂದ ಎಲೆಗಳಿಂದ ಅಲಂಕರಿಸಿರ್ತಾರೆ, ಬೇರೆ ಬೇರೆ ಎಲೆಗಳಿಂದ. ಇದು ಕೂಡ ಚಿತ್ರಪತ್ರ ಅನ್ವಿತಂ, ಬಣ್ಣ ಬಣ್ಣದ ಎಲೆಗಳಿಂದ ಕೂಡಿರತಕ್ಕಂಥದ್ದು. ದಿನಕರ ಪ್ರಭೆ ಹೇಗೆ ಪುಂಡರೀಕಗಳಿಗೆ ಕಮಲಗಳಿಗೆ ಉಲ್ಲಾಸವನ್ನು ಉಂಟು ಮಾಡುತ್ತೋ, ಹಾಗೆ ಈ ಕಾಡು ಕೂಡ ತನ್ನ ಸರೋವರಗಳಲ್ಲಿ ಕಮಲಗಳನ್ನು ಬೆಳೆಸ್ತಾ ಅದಕ್ಕೆ ಉಲ್ಲಾಸವನ್ನು ಉಂಟು ಮಾಡ್ತಾ ಇದ್ದು, ಅಂತಹ ರೀತಿಯಲ್ಲಿ ಈ ಶೈಲದ ಒಡೆಯನಾಗಿರ್ತಕ್ಕಂತಹ ವಿಂಧ್ಯಾದ್ರಿ ಮೆರೀತಾ ಇದೆ.

0: ನಾಗಭೂಷಣನಾಗಿ ಶಿವನಲ್ಲ, ಈಶ್ವರ ನಾಗಭೂಷಣ. ಈ ಪರ್ವತವು ಕೂಡ ಅನೇಕ ನಾಗಗಳಿಂದ ಭೂಷಿತವಾಗಿದೆ, ಆದರೆ ಇದು ಶಿವನಲ್ಲ. ಹರಿಗಿರ್ಕೆಯಾಗಿ ಪಾಲ್ಗಡಲ್ಲ, ಸಿಂಹಗಳು ಇಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ಇದು ಹರಿಗಿರ್ಕೆಯಾಗಿ, ಹರಿ ಇರ್ತಕ್ಕಂಥದ್ದು ಪಾಲ್ಗಡಲು, ಆದರೆ ಇದು ಪಾಲ್ಗಡಲಲ್ಲ, ಆದರೂ ಹರಿ ಇದೆ. ಹರಿಗಳು ಅಂತಂದ್ರೆ ಸಿಂಹಗಳು ಇಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಶಿಖಿ ನಿವಾಸ ಸ್ಥಾನವಾಗಿ ದಿಗ್ಭಾಗಮಲ್ಲ. ಶಿಖಿ ಅಂತಂದ್ರೆ ನವಿಲು, ಶಿಖಿ ಅಂತಂದ್ರೆ ಅಗ್ನಿ, ಅಗ್ನಿಗೂ ಶಿಖಿ ಅಂತ ಕರೀತಾರೆ. ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ, ಇದು ದಿಗ್ಭಾಗವು ಅಂದ್ರೆ ದಿಗ್ಭಾಗ ಅಲ್ಲ, ಆದರೂ ಇಲ್ಲಿ ಶಿಖಿಗಳಿದೆ ಅಂದ್ರೆ ನವಿಲುಗಳಿದೆ. ಅಷ್ಟಾಪದೋದ್ಭಾಸವಾಗಿ ನೈಪಥ್ಯಮಲ್ಲ, ಭೂಷಣಗಳಲ್ಲಿ ಆಭೂಷಣಗಳಲ್ಲಿ ಮಾಡ್ತಕ್ಕಂತಹ ಈ ಕಸೂತಿ ಕೆಲಸಗಳನ್ನು ಅಷ್ಟಾಪದ ಅಂತ ಕರೀತಾರೆ. ಇಲ್ಲಿ ಅಷ್ಟಾಪದ ಇದೆ, ಆದರೆ ಇದು ಉಡುಗೆ ತೊಡುಗೆಯಲ್ಲ, ಅಂದರೆ ಚಿತ್ರ ವಿಚಿತ್ರವಾಗಿರೋದ್ರು ಇದ್ರೂ ಕೂಡ ಇದು ನೈಪಥ್ಯಮಲ್ಲ, ಅಂದರೆ ಉಡುಗೆಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಗೋಗಣಾನ್ವಿತವಾಗಿ ವ್ರಜಮಲ್ಲ, ವ್ರಜ ಅಂತಂದರೆ ಗೋವುಗಳನ್ನು ಸಾಕತಕ್ಕಂಥ ಸ್ಥಳವನ್ನು ವ್ರಜ ಅಂತ ಕರೀತಾರೆ. ಇಲ್ಲಿ ಗೋವುಗಳಿದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಗೋ ಮಹಿಷಗಳು ಗವಯಗಳು ಕೂಡ ಎಲ್ಲವೂ ಕೂಡ ಇದೆ, ಆದರೂ ಕೂಡ ಇದು ವ್ರಜಮಲ್ಲ. ಖಡ್ಗಧರನಾಗಿ ಪಟುಭಟದಲ್ಲ, ಇದು ಖಡ್ಗ ಹಿಡಿದಿದೆ, ಖಡ್ಗ ಮೃಗಗಳಿದೆ, ಆದರೆ ಇದು ಪಟುಭಟನಲ್ಲ. ಮಹಿಷಿ ವಿಲಾಸಕರ, ಇದು ಮಹಿಷಿಗಳಿಂದ ಎಮ್ಮೆಗಳಿಂದ ಕೂಡಿದ್ದರೂ ಕೂಡ ಇದು ನೃಪಗೇಹಮಲ್ಲ ಅಂತ, ಇದು ಅರಮನೆಯಲ್ಲ ಅಂತ. ಅಂದರೆ ಮಹಿಷಿ ಅಂತಂದರೆ ಪಟ್ಟದ ರಾಣಿ ಅಂತ, ಅಲ್ಲಿ ಇದು ನೃಪಗೇಹಮಲ್ಲ ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯದಿಂದ, ಆಶ್ಚರ್ಯ ಸಾಂದ್ರ ಅಂತ ಆಶ್ಚರ್ಯವೇ ತುಂಬಿಕೊಂಡಿರತಕ್ಕಂತಹ ಆ ಅಚಲೇಂದ್ರ ಕಣ್ಣಿಗೆ ತೋರ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ, ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2043ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ, ಭಾರತ ಶ್ರೀಮಂತ ಭೌತಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. The very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿ ಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520

0: ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹುಬ್ಬಳ್ಳಿಯಲ್ಲಿ, ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸಮಯ 3 ಗಂಟೆ 1 ನಿಮಿಷ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
3: ಸರ್. ನೋಡಿ, ಈಗ ನಾವು ಏನಾದರೂ ಒಂದು ಅಫೆನ್ಸ್ ಆಯಿತು, ತಪ್ಪಾಯಿತು ಅಂತ ಹೇಳಿ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟನ್ನು ನೀಡಬೇಕಂದ್ರೆ ಜನರಲ್ ಆಗಿ ನಾವೇನು ಅಂದ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗಲಿ ಮತ್ತೊಂದು ಮಾಡೋದಾಗಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾಗ.
2: ಲಂಚಕ್ಕೆ ಬೇಡಿಕೆ ಇಟ್ಟಾಗ
3: ಬೇಡಿಕೆ
2: ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತಿದ್ರಿ. ಲಂಚ ಒಂದೇ ಅಂತಲ್ಲ,
3: ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ನ ಕೊಡಬೇಕಾಗತ್ತೆ. ಅಂದ್ರೆ ಈ ನಾವು ಯಾವುದೇ ಕೋರ್ಟಿಗೆ ಹೋದ್ರೂ ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ಲದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸ್ ಇಂದ ಈ ಕೆಲಸ ಆಗ್ಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
2: ಸಾಮಾನ್ಯ ನಾವು ಯಾವ್ದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರ್ದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರ್ದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸಬಹುದು, ನಿಜ. ಆದ್ರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನ ಇಂತ ತಾರೀಖಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದರ ಉಲ್ಲೇಖ ಮಾಡಿಕೊಂಡು
3: ತಗೋಬೇಕಾಗುತ್ತೆ. ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ ಅಫಿಡವಿಟ್
2: ಕಂಪ್ಲೇಂಟ್.
3: ಖುದ್ದಾಗಿ ಕೊಡಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡಬಹುದು, ಪೋಸ್ಟ್ ಮುಖಾಂತರ ಆದ್ರೂ ಕೊಡಬಹುದು.
2: ಫೋನ್ ಮಾಡಿ ಹೇಳ್ಬೋದಾ?
3: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್.

0: ಅನ್ನೋದು
1: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದ್ ಅರ್ಜಿ ಕೊಟ್ಟಿರ್ತೀವಿ, ನಮ್ಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
0: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನೂ ತೊಂದರೆ ಆಗೋದಿಲ್ಲ.
1: ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: Akashvani FM Rainbow 101.3 MHz Musically yours.
1: ಹಾಯ್ ಹೆಲೋ ನಮಸ್ಕಾರ ಶುಭ ಮಧ್ಯಾಹ್ನ ಸಮಯ 3:07 ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಹೊಂಬಿಸಿಲನ್ನ ಶುರು ಮಾಡುವಂತ ಸಮಯ. ಹೊಂಬಿಸಿಲಲ್ಲಿ ಏನಿರುತ್ತೆ? ನಾ ಬಂದಾಗ ಶನಿವಾರದ ಹೊತ್ತು ಆಬ್ವಿಯಸ್ಲಿ ಸಿನಿಮಾ ಬಗ್ಗೆ ಕ್ವಿಜ್ ಇರುತ್ತೆ. ಹೋದ ವಾರ ಎಲ್ಲ ತಲೆಗೊಂದಷ್ಟು ಹುಳ ಬಿಟ್ಟೋಗಿರ್ತೀನಿ ಆ ಪ್ರಶ್ನೆಗೆ ಉತ್ತರ ಹುಡುಕಿ, ಅದನ್ನ ಆ ವಾರ ಹೇಳಿದೆ ಮುಂದಿನ ವಾರ ಬೇರೆ ಹೇಳ್ತೀನಿ ಅಂತ ಹಾಗೆ ಕಾಯುವಿಕೆಯನ್ನ ಕಾತರಿಕೆಯನ್ನ ಹಾಗೆ ಕ್ಯಾರಿ ಮಾಡಿಸಿರ್ತೀನಿ. ಸೊ ಇವತ್ತು ಆ ಎಲ್ಲ ಕಾಯುವಿಕೆಗೆ ಕಾತರಿಕೆಗೆ ತೆರೆಯನ್ನ ಎಳೆಯುವ ಸಮಯ ಸಿಗುತ್ತಾ? ಈ ವಾರ ಇಷ್ಟು ದಿನ ಮುಂದೂಡ್ಕೊಂಡು ಬಂದಿದ್ದಂತಹ ಪ್ರಶ್ನೆಗೆ ಉತ್ತರ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಖಂಡಿತ. ಒಂದು ಪ್ರಶ್ನೆ ತುಂಬಾ ಬ್ಯಾಲೆನ್ಸ್ ಅಲ್ಲಿ ಇತ್ತು, ಡ್ಯುಯಲ್ ಇತ್ತು, ಆ ಬ್ಯಾಲೆನ್ಸ್ ಅನ್ನ ಇವತ್ತು ಕ್ಲಿಯರ್ ಮಾಡೇ ಬಿಡೋಣ. ನಮಸ್ತೆ ಮಂಜು ಸರ್, ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಈಸಿ ಪ್ರಶ್ನೆ ಕೇಳಿ ಅಂತ ಇದ್ದಾರೆ ಕುಮಾರ್ ಬಂಗಾರಿ ಆಟೋ ಅವರು. ಹೊಂಬಿಸಿರು ಕಾರ್ಯಕ್ರಮಕ್ಕೆ ರೆಡಿ ಇದೀವಿ, ಸುಲಭವಾದ ಪ್ರಶ್ನೆ ಕೇಳಿ ಅಂತ ನಿತ್ಯಾ ಅವರು ನೆಲಮಂಗಲದಿಂದ ಸಂದೇಶವನ್ನ ಕಳ್ಸ್ಕೊಡಿದ್ದಾರೆ. ಮಂಜುನಾಥ್ ಅವರೇ, ಆಪ್ಕ ಪ್ರಶ್ನೋತ್ತರ ಕೇಳಿಯೆ ಇಂತಜಾರ್ ಕರ್ ರಹೆ, ನಮ್ಮ ನಿಮ್ಮ ಪ್ರಶ್ನೋತ್ತರಕ್ಕೋಸ್ಕರ ಕಾಯ್ತಾ ಇದೀವಿ ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳ್ಸ್ಕೊಡಿದ್ದಾರೆ. ಹಾಯ್ ಸರ್, ಹಳೆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ಇದ್ದಾರೆ. ಹಾಗೆ ಪದ್ಮಶ್ರೀ ಅವರು ಗೆಸ್ ಮಾಡಿದ್ದಾರೆ ಹಳೆ ಪ್ರಶ್ನೆಗೆ ಏನು ಉತ್ತರ, ಅದು ಸರಿನಾ ತಪ್ಪಾ ತಿಳ್ಕೊಳ್ಳೋಣ. ವಾಣಿಶ್ಯರು ಧಾರವಾಡದಿಂದ ಒಂದು ನಮಸ್ಕಾರ, ಒಂದು ಹೂಗುಚ್ಚ, ಒಂದು ಕೈ ಮೇಲೆ ತರಲ ಆ ಒಂದು ಸಿಂಬಲ್ ಕಳಿಸಿದ್ರೆ ನಮಸ್ಕಾರ, ಹೇಗಿದ್ರ ಮೇಡಮ್? ಸರಿ, ಮೊದಲನೇ ಪ್ರಶ್ನೆ ಏನು ಅಂತ ಈಗಾಗಲೇ ಕ್ಲೂ ಸಿಕ್ಕಿದೆ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳ್ಬಿಡ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಇದೆ, ಕೇಳ್ಕೊಂಬನ್ನಿ. ಅದಾದ ನಂತರ ಮೊದಲನೇ ಪ್ರಶ್ನೆ ನಿಮಗೆ ಗೊತ್ತಿರುವಂಥ ಪ್ರಶ್ನೆನೇ ಅದೇ ಪ್ರಶ್ನೆನ ನಾನು ಕೇಳ್ತೀನಿ. ಏನು ತುಡಿತಾನೋಗಿದೆ ಸೋನಿಗೆ ಅವರ ಕಂಠ ಸೀರಿಯಲ್ಲಿ?

ಸಮಯ 3 ಗಂಟೆ 15 ನಿಮಿಷ. ಹೊಂಬಿಸಿಲು ಕೇಳ್ತಾ ಇದೀರ. ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹೊಂಬಿಸಿಲೇನೋ ಇದೆ, ಆದ್ರೆ ಹೊರಗಡೆ ಮೋಡ ಕವಿದ ವಾತಾವರಣ ಇದೆ. ನಿಮ್ ಕಡೆ ಹೇಗಿದೆ? ಬೆಂಗಳೂರಲ್ಲಿ ಆಗಾಗ ಮಳೆ ಬಂದು ಹೋಗ್ತಾ ಇದೆ. ನಿಮ್ ಕಡೆ ಹೇಗಿದೆ ವಾತಾವರಣ? ಸಂದೇಶಗಳನ್ನ ಕಳ್ಸಿಕೊಡಿ. ಶುಭ ಮಧ್ಯಾಹ್ನ ಅಂತ ಸಂದೇಶವನ್ನ ಕಳ್ಸಿಕೊಡಿದರೆ ಪ್ರಕೃತಿ ಬನೇರ್ಘಟ್ಟದಿಂದ. ಹಾಗೆ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ತುಂಬಾ ಕಷ್ಟದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸ್ವಲ್ಪ ಸುಲಭವಾಗಿ ಉತ್ತರ ಕೊಡುವಂತಹ ಪ್ರಶ್ನೆಗಳನ್ನ ಕೇಳಬಾರ್ದ ಅನ್ನೋದು ಅವರ ಅಭಿಪ್ರಾಯ. ಒಂದು ದೇಶ ಒಂದು ಆಯಾಮದಲ್ಲಿ ಹೇಳೋದಾದ್ರೆ ಸುಲಭ ಆಗಿರೋ ಪ್ರಶ್ನೆಗಳನ್ನ ಅದರ ಜೊತೆಗೂ ಕೂಡ ಒಂದಷ್ಟು ಕಷ್ಟವಾದ ಪ್ರಶ್ನೆಗಳನ್ನ ಹೊತ್ತು ತರ್ತೀವಿ. ಯಾಕಂದ್ರೆ ಈಸಿ ಇರೋದಿದ್ರೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾರೆ. ಒಂಚೂರು ಕಷ್ಟವಾಗಿರೋ ಪ್ರಶ್ನೆಗಳನ್ನ ತಂದ್ರೆ ಎಲ್ಲರೂ ಕೂಡ ಸ್ವಲ್ಪ ರಿಸರ್ಚ್ ಮಾಡ್ತಾರೆ, ನಾವು ಕೂಡ ಏನಾದರೂ ತಿಳ್ಕೊಬಂತು ನಿಮಗೂ ಕೂಡ ತಿಳಿಸಬಹುದು. ಗೊತ್ತಿಲ್ಲದೆ ಇರುವಂತ ಸಿನಿಮಾಗಳ ಸಿನಿಮಾ ರಂಗದ ತೆರೆ ಹಿಂದಿನ ಪರದೆ ಹಿಂದಿನ ವಿಚಾರಗಳನ್ನ ತಿಳಿಸ್ಕೊಡದೆ ಕಷ್ಟಕರವಾದ ಹೊಂಬಿಸಿಲಿನ ಪ್ರಶ್ನೆಗಳ ಹಿಂದಿನ ರಹಸ್ಯ. ಹಿಂದಿನ ರಹಸ್ಯನೂ ಹೌದು, ಇಂದಿನ ರಹಸ್ಯನೂ ಹೌದು, ನಾಳೆಯ ರಹಸ್ಯನೂ ಹೌದು. ಸರಿ, ತಡ ಹಾಕಿ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳೋದಾದ್ರೆ, ಈ ಹಿಂದೆ ಕೇಳಿದಂತಹ ಪ್ರಶ್ನೆನೇ ಮುಂದೆ ಕೇಳ್ತೀನಿ ಇದೇ ಪ್ರಶ್ನೆ ಅಂತ ಹೇಳಿದ್ದೆ. ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದಂತಹ ದಾಖಲೆ ಯಾವ ನಿರ್ದೇಶಕರದ್ದಾಗಿದೆ? ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೀನಿ. ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದ ದಾಖಲೆ ಯಾವ ನಿರ್ದೇಶಕರದ್ದಾಗಿದೆ? ಉತ್ತರನ ವಾಟ್ಸ್ಆಪ್ ಸಂಖ್ಯೆ 9408091013 ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದರೆ 0802228120 ಆರಕ್ಕೆ ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡಿ.

0: ಹೊಂಬಸಿಲಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈ ಪ್ರಶ್ನೆನ ನಾನು ಕಳೆದ ಬಾರಿ ಕೇಳಿದಾಗ್ಲೂ ಕೂಡ ಒಬ್ಬ ಸ್ನೇಹಿತರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು, ಹಾಗೆ ಅವ್ರು ಇವತ್ತು ಲೈನ್ ಅಲ್ಲಿ ಇದಾರೆ. ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಜಗದಾಂಬಿಕಾ ಅಂತ ಮತ್ತಿಕೆರೆಯಿಂದ ಮಾತಾಡ್ತಾ.
0: ಮತ್ತಿಕೆರೆಯಿಂದ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ?
0: ನಾನ್ ಸಕ್ಕದಾಗಿದ್ದೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಉತ್ತರಾಣ ನಿಂಬಾಯಿಂದ ಕೇಳೋಣ. ಹೇಳಿ.
1: ಕೆಎಸ್ಎಲ್ ಸ್ವಾಮಿ ಅವರು ಸರ್. ರವಿ ಅಂತ ಕರಿತೀವಿ ನಾವು.
0: ಹೌದು ಹೌದು ಸರ್. ನಿಮ್ ಉತ್ತರ ಸರಿಯಾಗಿದೆ. ಹೇಗ್ ಗೆಸ್ ಮಾಡಿದ್ರಿ, ಎಲ್ಲಿ ಹುಡುಕಿದ್ರಿ?
1: ಸರ್ ಗೂಗಲ್ ಅಲ್ಲೇ ಹುಡುಕಿರೋದು ಸರ್, ಇದು ನನ್ಗೆ ಗೊತ್ತಿರ್ಲಿಲ್ಲ ಉತ್ತರ.
0: ಓಕೆ, ಇನ್ನೊಂದು ಪ್ರಶ್ನೆ ಏನು ಗೊತ್ತಾ, ಸಾಧಾರಣವಾಗಿ ನಾವು ಕೇಳೋ ಎಲ್ಲಾ ಪ್ರಶ್ನೆಗೂ ಸ್ನೇಹಿತರು ಗೂಗಲ್ ಅಲ್ಲಿ ಹುಡುಕ್ತಾರೆ, ಆದ್ರೆ ಗೂಗಲ್ ಹುಡುಕಿದ ತಕ್ಷಣ ಬಹಳಷ್ಟು ಜನ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕಳಿಸ್ಕೊಡೋರು, ಆದ್ರೆ ಇವತ್ತು ಬರೀ ವಿರಳ ಸಂಖ್ಯೆಯಲ್ಲಿ ಉತ್ತರಗಳು ಬಂದಿದೆ ಈ ಪ್ರಶ್ನೆಗೆ. ಓಕೆ, ಸರಿಯಾಗಿ ಗೆಸ್ ಮಾಡಿರೋದಕ್ಕೆ ನಿಮಗೆ ಬರ್ಲಿ ಜೋರಾದ ಚಪ್ಪಾಳೆ. ಕರೆ ಮಾಡಿದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಯಾರು ಕೆ ಎಸ್ ಎಲ್ ಸ್ವಾಮಿ ಅನ್ನೋ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ವಾಟ್ಸಪ್ ಅಲ್ಲಿ ಅಂತ ನೋಡೋದಾದ್ರೆ, ದೇವಿ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಈಗಷ್ಟೇ ಕರೆ ಮಾಡಿದಂಥ ಜಗದಾಂಬಿಕಾ ಹಂಸವೇಣಿ ಅವರು ಈ ಉತ್ತರವನ್ನು ಕಳಿಸ್ಕೊಟ್ಟಿದ್ರು. ಈ ಇಬ್ಬರೇ ಉತ್ತರನ ಕಳಿಸ್ಕೊಟ್ಟಿದ್ದು, ಉಳಿದವರು ಎಲ್ಲರೂ ಕೂಡ ಟ್ರೈ ಮಾಡಿದಿರಾ, ನಿಮ್ಮ ಉತ್ತರಗಳು ತಪ್ಪಾಗಿದೆ, ಪರವಾಗಿಲ್ಲ, ನಡೆಯುತ್ತೆ. ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸ್ಕೊಡುವರಂತೆ. ಕೆ ಎಸ್ ಎಲ್ ಸ್ವಾಮಿ, ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಚಲನಚಿತ್ರಕ್ಕೆ ಬಂದ ನಂತರ ಕೆ ಎಸ್ ಎಲ್ ಸ್ವಾಮಿ ಆದರು. ಅದೇ ಹೆಸರಲ್ಲಿ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದ ಅವರು ರವಿ ಅಂತ ಹೆಸರನ್ನು ಬದಲಾಯಿಸ್ಕೋತಾರೆ ನಂತರದ ಕಾಲಘಟ್ಟದಲ್ಲಿ. ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಅಂದರೆ 60ರ ಆಸುಪಾಸಿನಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಲನಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದಂಥ ದಾಖಲೆ ಕೂಡ ಇವರದ್ದಾಗಿದೆ. 1968ರಲ್ಲಿ 4 ಚಿತ್ರ, 1970ರಲ್ಲಿ 3 ಚಿತ್ರ, 1977ರಲ್ಲಿ 4 ಚಿತ್ರ, 1983ರಲ್ಲಿ ಮತ್ತೆ 4 ಚಿತ್ರ. 1968ರಲ್ಲಿ ಗಾಂಧಿನಗರ, ಮಂಕುದೆಣ್ಣೆ, ಭಾಗ್ಯದ ಬಾಗಿಲು, ಅಣ್ಣ ತಮ್ಮ ಚಿತ್ರಗಳು ಇವರದಾದ್ರೆ 1977ರಲ್ಲಿ ದೇವರ ದುಡ್ಡು, ಮಾಗಿಯ ಕನಸು, ಮುಗ್ಧ ಮಾನವ, ಬನಶಂಕರಿ, ಮತ್ತೆ 1983ರಲ್ಲಿ ಮತ್ತೆ ವಸಂತ, ಕ್ರಾಂತಿಯೋಗಿ ಬಸವಣ್ಣ, ಮುತ್ತೈದೆ ಭಾಗ್ಯ, ಕರುಣೆ ಇಲ್ಲದ ಕಾನೂನು ಅಂತ ತಲಾ 4 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು. ನಂತರ ಹಾಗೆ 1970ರಲ್ಲಿ 3 ಸಿನಿಮಾಗಳು, ಅರಿಶಿನ ಕುಂಕುಮ, ಲಕ್ಷ್ಮೀ ಸರಸ್ವತಿ ಮತ್ತು 6-3-9. ಹೀಗೆ ಒಟ್ಟು 4 ವರ್ಷಗಳಲ್ಲಿ 15 ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ದಾಖಲೆ ಕೂಡ ಕೆ ಎಸ್ ಎಲ್ ಸ್ವಾಮಿಯವರದಾಗುತ್ತೆ. ದ ಮೋಸ್ಟ್ ವೇಟೆಡ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈಗ ಮುಂದಿನ ಪ್ರಶ್ನೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ, ಕನ್ನಡ ಸಿನಿರಂಗದಲ್ಲಿ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ನಟ ಯಾರು? ಕನ್ನಡ ಸಿನಿರಂಗದಲ್ಲಿ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂಥ ನಟ ಯಾರು? ಉತ್ತರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9408090101013ಗೆ ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ 0802228116 ಕರೆ ಮಾಡಿ ಅಲ್ಲಿವರೆಗೂ ಕೇಳ್ತಾರೆ ದೊರೆಸ್ಸಾನಿ ನೀನು ಅನ್ನೋ ಗೀತೆ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 3:33 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಸ್ಕೂಲಲ್ಲಿ ಟೀಚರ್ ನಮ್ಗೆ ಹೇಳೋರು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಏನಿರುತ್ತೆ, ಯಾವ ಪ್ರಶ್ನೆ ಕೇಳಿರ್ತಾರೆ ಅಂತ, ಸರಿಯಾಗಿ ಓದಿ ಸರಿಯಾಗಿ ಅಬ್ಸರ್ವ್ ಮಾಡಿ ಅಂತ. ಈಗ ನಾನು ಕೂಡ ಅದನ್ನೇ ಹೇಳಬೇಕು ಅನ್ಸುತ್ತೆ. ಯಾಕಂದ್ರೆ ನಾನು ಕೇಳಿದ ಪ್ರಶ್ನೆ, ಕನ್ನಡ ಸಿನಿರಂಗದಲ್ಲಿ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ನಟ ಯಾರು? ಬಹಳಷ್ಟು ಜನ ನಟಿ ಅಂತ ಅಂದ್ಕೊಂಡು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರ. ನಾನು ಕೇಳಿದ್ದು ನಟ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೀನಿ. ಪದ್ಮಶ್ರೀ ಪಡೆದಂಥ ಮೊದಲ ನಟ ಯಾರು ಅಂತ ಉತ್ತರಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಎಲ್ಲಿರುವೆ ಹೇಗಿರುವೆ ಅನ್ನೋ ಗೀತೆ. ಸರೋಜದೇವಿ ಅಂತ ಉತ್ತರ ಕೊಟ್ಟವರು, ಉತ್ತರ ಸರಿಯಾಗಿದೆ, ಅದು ನಟಿ ಆಗತ್ತೆ. ನಾನು ಕೇಳಿದ್ದು ನಟ ಯಾರು ಅಂತ.

0: ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಸರ್?
1: ಸರ್ ನಮ್ದು ಮುದನೂರ್ ಅಂತ ಬರ್ತದೆ ಸರ್, ಯಾದಗಿರಿ ಡಿಸ್ಟ್ರಿಕ್ಟ್ ಸರ್, ಹುಣಸಿ ತಾಲೂಕ್ ಸರ್.
0: ನಿಮ್ ಹೆಸರು?
1: ಈರಣ್ಣ ಮುದನೂರ್ ಸರ್.
0: ಈರಣ್ಣ ಅವರೇ, ಉತ್ತರ ಏನು?
1: ಆರ್ನಾಯಿಂದ್ರೆಯರು ಸರ್.
0: ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಎಲ್ಲಿ ಹುಡುಕಿದ್ರಿ, ಹೇಗೆ ಗೆಸ್ ಮಾಡಿದ್ರಿ?
1: ಸರ್ ನಮ್ಗೆ ಗೊತ್ತಿದೆ ಸರ್, ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಇವರೊಬ್ರು ರೀ, ಆಮೇಲೆ ಭೀಶ್ವರ ದೇವ್ ಅವರು.
0: ಓಕೆ, ನೀವು ಉತ್ತರ ಸರಿಯಾಗಿದೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾರೆ.
1: ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್.
0: ನಮಸ್ತೆ. ಉತ್ತರ ಆಗಿತ್ತು ಆರ್ ನಾಗೇಂದ್ರ ರಾವ್. ಯಾರು ಈ ಉತ್ತರವನ್ನ ಕೊಟ್ಟಿದ್ದಾರೆ? ಯಾರು ಕೂಡ ಕೊಟ್ಟಿಲ್ಲ, ಬಿಕಾಸ್ ಬಹಳಷ್ಟು ಜನರು ಕನ್ಫ್ಯೂಸ್ ಆಗಿದ್ರಿ. ಹಾಗಾಗಿ ಅಂದಹಾಗೆ ಕನ್ನಡ ಸಿನಿಮಾ ರಂಗದಲ್ಲಿ ಮೊದಲ ಪದ್ಮಶ್ರೀ ಪಡೆದಂತಹ ನಟ ಇವರೇ. ಆರ್ ನಾಗೇಂದ್ರ ರಾವ್ ಪೂರ್ತಿ ಹೆಸರು ಹೇಳೋದಾದ್ರೆ 1976 ಸಿಗುತ್ತೆ. ನಾನು ಹೇಳಿದ ಸ್ಪಷ್ಟವಾಗಿ ನಟ ಯಾರು ಅಂತ. ಅದಕ್ಕೂ ಮೊದಲು ನಟಿ ಬಿ ಸರೋಜಾದೇವಿ ಅವರಿಗೆ 1969 ಸಿಕ್ಕಿತ್ತು. ಬಹಳಷ್ಟು ಜನ ಗಿರೀಶ್ ಕಾರ್ನಾಡ್ ಅವರು ಅಂತ ಹೇಳ್ತಾ ಇದ್ರ. ಇಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಪದ್ಮಶ್ರೀ ಬಂದಿದ್ದು ರಂಗಭೂಮಿ ಸಾಹಿತ್ಯ, ವಿಶೇಷವಾಗಿ ಆಧುನಿಕ ಭಾರತೀಯ ನಾಟಕ ಬರವಣಿಗೆಗೆ ಅವರಿಗೆ ಮುಖ್ಯವಾಗಿ ಪದ್ಮಶ್ರೀ ಬಂದಿದ್ದು. ಇಲ್ಲಿ ಮುಖ್ಯವಾಗಿ ನಟನೆಯ ಕುರಿತಾದಂತಹ ಪ್ರಶ್ನೆ ನಮ್ಮದಾಗಿತ್ತು. ಇನ್ನು ಮತ್ತೊಬ್ಬ ಸ್ನೇಹಿತರು ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ ಗುಬ್ಬಿ ವೀರಣ್ಣ ಅವರು ಅಂತ ಹೇಳ್ತಾರೆ. ಬಿಕಾಸ್ ಅವ್ರಿಗೆ 1972 ಪದ್ಮಶ್ರೀ ಬರುತ್ತೆ. ಆದರೆ ಅದನ್ನ ನೀಡಿದ್ದು ರಂಗಭೂಮಿ ಸೇವೆಯನ್ನ ಪರಿಗಣಿಸಿ ನೀಡಿದಂತಹ ಪ್ರಶಸ್ತಿಯಾಗಿತ್ತು. ಈಗ ನಟನೆಯನ್ನ ಪರಿಗಣಿಸಿ ಕೊಟ್ಟಿದ್ದಂಥದ್ದು ಆರ್ ನಾಗೇಂದ್ರ ಅವರಿಗೆ 1976. ಹಾಗೇನೆ ಆರ್ ಎನ್ ಆರ್ ಅವರ ಮೂರು ಮಕ್ಕಳು ಕೂಡ ಕನ್ನಡ ಸಿನಿಮಾ ರಂಗದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರು ಗೀತ ರಚನಾಕಾರರಾಗಿ, ಹಾಗೆ ಸಂಭಾಷಣೆಕಾರರಾಗಿ, ಹಾಗೆ ನಿರ್ದೇಶಕರಾಗಿ ಕೂಡ ಆಗಿದ್ರು. ಇನ್ನು ಆರ್ ಎನ್ ಕೃಷ್ಣಪ್ರಸಾದ್ ಅವರು ನಾಂದಿ, ಬೆಳ್ಳಿಮೋಡ, ನಗುವ ಹೂವು ಮೊದಲಾದ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಇನ್ನು ಆರ್ ಎನ್ ಸುದರ್ಶನ್ ಅವರು ನಟರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ಈಗ. ಏನು ಆ ಪ್ರಶ್ನೆ ಅಂತ ಯೋಚಿಸ್ತಾ ಇರ್ತೀರಾ. ಫಸ್ಟ್ ಪ್ರಶ್ನೆ ಕೇಳಿ, ನೀವು ಕೇಳೋದೆಲ್ಲ ಕಷ್ಟ ಇರುತ್ತೆ, ಸಿಂಪಲ್ ಆ ಕಷ್ಟನ ನಾವು ಡಿಸೈಡ್ ಮಾಡ್ತೀವಿ ಅಂತಿರ್ತೀರಾ. ಗೊತ್ತು ನಿಮ್ಮ ಮನಸ್ಸಿನ ಮಾತು. ಇದು ಜಾಸ್ತಿ ಟ್ರಿಕ್ ಇಲ್ಲ, ಗೆಸ್ ಮಾಡ್ಬೋದು. 1969 ತೆರೆ ಕಂಡಂಥ ನಕ್ಕರೆ ಅದೇ ಸ್ವರ್ಗ ಸಿನಿಮಾವನ್ನ ಎಷ್ಟು ದಿನಗಳಲ್ಲಿ ಚಿತ್ರೀಕರಿಸಲಾಯಿತು? 1967 ತೆರೆ ಕಂಡಂಥ ನಕ್ಕರೆ ಅದೇ ಸ್ವರ್ಗ ಸಿನಿಮಾವನ್ನ ಎಷ್ಟು ದಿನಗಳಲ್ಲಿ ಚಿತ್ರೀಕರಿಸಲಾಯಿತು ಅನ್ನೋದು ನನ್ನ ಪ್ರಶ್ನೆ. ಆಯ್ಕೆಗಳನ್ನು ಕೂಡ ಕೊಡ್ತೀನಿ. ಆಯ್ಕೆ 1 50 ದಿನಗಳು, ಆಯ್ಕೆ 2 90 ದಿನಗಳು, ಆಯ್ಕೆ 3 19 ದಿನಗಳು, ಆಯ್ಕೆ 4 39 ದಿನಗಳು. ಆಯ್ಕೆಗಳು ಮತ್ತೊಮ್ಮೆ 50 ದಿನಗಳು, 90 ದಿನಗಳು, 19 ದಿನಗಳು, 39 ದಿನಗಳು. ನೋಡಿ, ಗೆಸ್ ಮಾಡಿ, ಕಾಯ್ತಾ ಇರ್ತೀನಿ ನಿಮ್ಮ ಉತ್ತರಕ್ಕಾಗಿ.

ಸಮಯ 3:48 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಸ್ನೇಹಿತರೆ, ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ನಿಮಗೆ ಏನು ಅನ್ನೋದಾದ್ರೆ, ಪ್ರತಿದಿನ ಮಧ್ಯಾಹ್ನ ನಮ್ಮಲ್ಲಿ ಕರೆಗೊಂದು ಕೈರುಚಿ ಅಂತ ಹೊಸ ಕಾರ್ಯಕ್ರಮ ಆರಂಭವಾಗಿದೆ. ಈಗಾಗಲೇ ನಡೀತಾ ಇದೆ ಕೂಡ. ಏನಿದು ಕರೆಯಲ್ಲಿ ಕೈರುಚಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕರೆ ಮಾಡಿ ನಿಮ್ಮಿಷ್ಟದ ಅಡುಗೆ ರೆಸಿಪಿಯನ್ನ 10 ನಿಮಿಷದಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ಹಾಗಾದ್ರೆ ಎಷ್ಟು ಗಂಟೆಗೆ ಕಾರ್ಯಕ್ರಮ? ಮಧ್ಯಾಹ್ನ 1:00 to 10:00 ಇರುತ್ತೆ. ಸೊ ನೀವು ಎಂದಿನಂತೆ ನಮಗೆ ಫೋನ್ ಮಾಡ್ತಿರಲ್ಲ, ಅದೇ ರೀತಿ ನಮ್ಮ ದೂರವಾಣಿ ಸಂಖ್ಯೆ 0802228216 ಕರೆ ಮಾಡಿ ನಿಮ್ಮಿಷ್ಟದ ಅಡುಗೆ ರೆಸಿಪಿ, ಯಾವ ರೆಸಿಪಿ ಆದರೂ ಪರವಾಗಿಲ್ಲ, ಅದನ್ನ ನಮ್ಮ ಜೊತೆ ನೀವು ಹಂಚ್ಕೋಬಹುದು. ಪ್ರತಿದಿನ ಇರುತ್ತೆ, ನೀವು ಪ್ರತಿದಿನ ಕರೆ ಮಾಡಬಹುದು. ಕರೆ ಮಾಡ್ತಿರಲ್ವಾ, ರುಚಿ ರುಚಿಯಾದ ರೆಸಿಪಿನ ಹಂಚ್ಕೋತೀರಲ್ವಾ? ಅಂದಹಾಗೆ ಇವತ್ತಿನ ರೆಸಿಪಿ ಏನಿತ್ತು ಗೊತ್ತಾ ನಮ್ಮ ಕರೆಯಲ್ಲಿ ಕೈ ರುಚಿಯಲ್ಲಿ? ಬಿಸಿ ಬಿಸಿ ರೊಟ್ಟಿ ಮತ್ತೆ ಗೊಡ್ ಖಾರ. ಸೊ ಅದೇ ರೀತಿ ನೀವು ಕೂಡ ನಿಮ್ಮಿಷ್ಟದ ರೆಸಿಪಿಗಳನ್ನ ಹಂಚ್ಕೊಳ್ಳಿ. ಪ್ರತಿದಿನ ಮಧ್ಯಾಹ್ನ 1:30 ನೀವು ಭಾಗವಹಿಸಿ, ನಿಮ್ಮ ಸ್ನೇಹಿತರಿಗೂ ಕೂಡ ಭಾಗವಹಿಸೋದು ಕೇಳಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಭಾಗವಹಿಸೋದು ಕೇಳಿ, ಹಾಗೆ ನಿಮ್ಮ ಸಂಬಂಧಿಕರಿಗೂ ಫೋನ್ ಮಾಡಿ ಹೇಳಿ, ನಿಮಗೆ ಆ ರೆಸಿಪಿ ಚೆನ್ನಾಗಿ ಮಾಡಕ್ ಬರುತ್ತಲ್ಲ ಅದನ್ನ ಫೋನ್ ಮಾಡಿ ರೇಡಿಯೋಲಿ ಹಂಚ್ಕೋ ಅಂತ ನಿಮ್ಮ ಸಂಬಂಧಿಕರಿಗೂ ಹೇಳಿ. ಸರಿ, ಈಗ 1967 ತೆರೆಗಂಡಂತಹ ನಕ್ಕರೆಯ ಅದೇ ಸ್ವರ್ಗ ಸಿನಿಮಾವನ್ನ ಎಷ್ಟು ದಿನಗಳಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅಂತ ನಾನು ಕೇಳಿದ್ದೆ. ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಉಷಾ ಬಿ ಪ್ರಕಾಶ್ ಅವರು ಮೈಸೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಇನ್ನು ಯಾರೆಲ್ಲ ಉತ್ತರಗಳನ್ನ ಕಳುಹಿಸಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಹೆಬ್ಬಾಳದಿಂದ ರಮೇಶ್ ಅವರು ಗೆಸ್ ಮಾಡಿದ್ದಾರೆ, ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಸರಿ, ಈಗ ಉತ್ತರ ಏನು ಅಂತ ಹೇಳೋದಾದ್ರೆ, ಆಯ್ಕೆ 3, ಆಪ್ಷನ್ ಸಿ 19 ದಿನಗಳು, 19 days. ನಕ್ಕರೆ ಅದೇ ಸ್ವರ್ಗ ಸಿನಿಮಾವನ್ನ ಕೇವಲ 19 ದಿನಗಳಲ್ಲಿ ಶೂಟ್ ಮಾಡಿದಂಥವರು ವಿಠಲ್ ಅವರು, ಎಂ ಆರ್ ವಿಠಲ್ ಡಿರೆಕ್ಟರ್. ಅದು ಆ ಕಾಲಕ್ಕೆ ದೊಡ್ಡ ದಾಖಲೆಯಾಗಿತ್ತು. ಜಯಂತಿ ಶೈಲಶ್ರೀ ಅವರ ಮುಖ್ಯ ಭೂಮಿಕೆಯಲ್ಲಿ ಈ ಸಿನಿಮಾ ಇತ್ತು. ಹಾಗೆ ಎಸ್ ಪಿ ಬಿ ಅವರು ಕನ್ನಡದಲ್ಲಿ ಹಾಡಿದಂತಹ ಮೊದಲ ಹಾಡು ಕೂಡ ಇದೇ ಚಿತ್ರದ್ದಾಗಿತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಎಂ ರಂಗರಾವ್ ಅವರು ಕೂಡ ಸಂಗೀತ ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ ಇದಾಗಿತ್ತು. ಯಾವುದು? ನಕ್ಕರೆ ಅದೇ ಸ್ವರ್ಗ. ನೇತ್ರ ಅವರು ಕೆಂಗೇರಿಯಿಂದ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು. ಇಷ್ಟು ಬೇಗ ಸಮಯ ಹೋಯಿತು ಅಂತ ಗೊತ್ತೇ ಆಗಲಿಲ್ಲ ಅಲ್ವಾ? ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ವರ್ಣ ಚಿತ್ರಗಳ ಯುಗಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಯಾರು? ಕನ್ನಡ ಚಿತ್ರರಂಗದಲ್ಲಿ ವರ್ಣ ಚಿತ್ರಗಳ ಯುಗಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಯಾರು? ಆಯ್ಕೆಗಳು: ಆಯ್ಕೆ 1 ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ 2 BS ರಂಗ, ಆಯ್ಕೆ 3 ಪುಟ್ಟಣ್ಣ ಕಣಗಾಲ್, ಆಯ್ಕೆ 4 BR ಪಂತಲು. ಆಯ್ಕೆ 1 ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ 2 BS ರಂಗ, ಆಯ್ಕೆ 3 ಪುಟ್ಟಣ್ಣ ಕಣಗಾಲ್, ಆಯ್ಕೆ 4 BR ಪಂತಲು. ಈಗ ಎಸ್ ಪಿ ಬಿ ಅವರು ಕನ್ನಡದಲ್ಲಿ ಹಾಡಿದ ಮೊದಲ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕನಸಿದೋ ನನಸಿದೋ ಅನ್ನೋ ಗೀತೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ. ಸೂರ್ಯಘರ್
3: ಸರ್, ಕರಿಯಲಿಕ್ಕ ರುಚಿಯಲ್ಲಿ ಹೇಗೆ ಭಾಗವಹಿಸೋದು ಅಂತ ಮತ್ತೊಬ್ಬ ಸ್ನೇಹಿತರು ಕೇಳ್ತಾ ಇದ್ದಾರೆ. ಏನೂ ಇಲ್ಲ, ಒಂದು 12:05 12:55 ನೀವು ನಮ್ಮ ದೂರವಾಣಿ ಸಂಖ್ಯೆ 0802-22-21-206 ಕರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹತ್ತದ್ರಲ್ಲ 12:50 ನೀವು ಕರೆ ಮಾಡೋದಕ್ಕೆ ಶುರು ಮಾಡಿದ್ರು ಪರವಾಗಿಲ್ಲ, 1 ಗಂಟೆ ಶೋಗೆ ಪಕ್ಕ ನೀವು ನಿಮ್ಮ ರೆಸಿಪಿಯನ್ನು, ನಿಮ್ಮ ಇಷ್ಟದ ರೆಸಿಪಿಯನ್ನು ಹಂಚ್ಕೋಬಹುದು. ಸೊ ಮಿಸ್ ಮಾಡಿದ ಮೇಲೆ ಕಾಲ್ ಮಾಡ್ತೀರಾ ಅಲ್ವಾ? ಕನ್ನಡ ಚಿತ್ರರಂಗದ ಅಲ್ಲಿ ವರ್ಣಚಿತ್ರಗಳಿಗೋಕೆ ಭದ್ರ ಬುನಾದಿ ಹಾಕಿದ್ದು ಯಾರು ಅಂತ ಕೇಳಿದೆ, ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿರ್ತು ಯಾರು ಅಂತ ನೋಡೋದಾದ್ರೆ ಗುರುರಾಜ್ ಫ್ಯಾಮಿಲಿ ವಿರೂಪಾಕ್ಷಪುರದಿಂದ ಶಂಕರ್ ರೇಣುಕಾ ವೆಂಕಟೇಶ್ ಅವರು, ಕಿಶನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಇವರ ಉತ್ತರ ಸರಿ ಇದೆ, ಎಸ್ಎಂ ಶೋಭಾ ಹಾಸನದಿಂದ, ವನಶ್ರೀ ಧಾರವಾಡದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸದಾನಂದ ಅವರ ಉತ್ತರ ಸರಿಯಾಗಿದೆ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂನಿಂದ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ. ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು BS ರಂಗ. ಅಮರ ಶಿಲ್ಪಿ ಜಕಣಾಚಾರಿ ಅನ್ನೋದು ಸಂಪೂರ್ಣವಾಗಿ ವರ್ಣದಲ್ಲಿ ತಯಾರಾದಂತಹ ಕನ್ನಡದ ಮೊದಲನೇ ಚಿತ್ರ. ಕನ್ನಡದಲ್ಲಿ ಬಿಡುಗಡೆಯಾದ ಮೊದಲ 5 ವರ್ಣಚಿತ್ರಗಳಲ್ಲಿ 4 ಸಿನಿಮಾಗಳನ್ನ ನಿರ್ಮಿಸಿದವರು BS ರಂಗ ಅವರು. ಯಾವುದು ಆ 4 ಸಿನಿಮಾ ಅನ್ನೋದಾದ್ರೆ ಅಮರ ಶಿಲ್ಪಿ, ಭಲೆ ಬಸವ, ಮಿಸ್ಟರ್ ರಾಜ್ಕುಮಾರ್ ಮತ್ತು ಸಿಡಿಲಮರಿ. ಉಳಿದ 1 ವರ್ಣಚಿತ್ರ ಯಾವುದು ಅಂದ್ರೆ ಶ್ರೀಕೃಷ್ಣ ದೇವರಾಯ, ಅದನ್ನ ನಿರ್ಮಾಣ ಮಾಡಿದವರು ಪಂತಲ್ ಅವರು. ಸೊ ಕನ್ನಡ ಚಿತ್ರರಂಗದ ವರ್ಣಚಿತ್ರಗಳ ಯುಗಕ್ಕೆ ಭದ್ರ ಬುನಾದಿ ಹಾಕಿದ್ದು BS ರಂಗ ಅವರೇ. 4 ಚಿತ್ರಗಳನ್ನ ಕಲ್ಲರಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ. ನೇತ್ರ ಅವರು ಕೆಂಗೇರಿಯಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು, ಹಾಗೆ ವಿಜ್ಞಾನ ನಗರ ಹರಿಹರಂದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು. ಉತ್ತರ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದ. ಬರ್ಲಿ, ಎಲ್ರಿಗೂ ಜೋರಾದ ಚಪ್ಪಾಳೆ, ಏನಂತೀರಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ, ಇವತ್ತಿನ ಹೋಮ್ ಬಿಸಿಲಿನ ವಿಶೇಷ. ಹೋಮ್ ಬಿಸಿಲಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆಯಾಗಿತ್ತು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಒಂದಷ್ಟು ಪ್ರಶ್ನೆಗಳು ಟಫ್ ಇದ್ರು ಕೂಡ ಕಲ್ತ್ಕೊಳ್ಳೋದಿಕ್ಕೆ ನನಗೂ ಹಾಗೆ ನಿಮಗೂ ಎಲ್ರಿಗೂ ಒಳ್ಳೆ ಮಾಹಿತಿ ಸಿಕ್ತು ಅಲ್ವಾ? ಅದೇ ನನಗೆ ಖುಷಿ. ಸೊ ಮತ್ತೊಮ್ಮೆ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ, ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ. ಹಾಗೆ ಮಿಸ್ ಮಾಡದೆ ಇನ್ ಮುಂದೆ ಪ್ರತಿದಿನ ನೀವು ಕೂಡ 1 ಗಂಟೆಗೆ ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಾಗವಹಿಸ್ತೀರಾ ಅಲ್ವಾ? ನೋಡೋಣ ಯಾರ್ಯಾರು ಬಿಸಿ ಬಿಸಿ ರುಚಿ ರುಚಿ ಆಗಿರೋ ರೆಸಿಪಿಗಳನ್ನ, ಅಡುಗೆ ಐಟಮ್ಗಳನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ? ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳು ಚೆನ್ನಾಗಿರುತ್ತೆ. ನೀವು ಪ್ರಶ್ನೆಗಳ ಜೊತೆಗೆ ಅದ್ರ ಹಿಂದೆ ಒಂದಷ್ಟು ವಿಚಾರಗಳನ್ನ ಹುಡುಕಿ ತಂದಿರ್ತೀರಾ, ಮಾಹಿತಿ ತಂದಿರ್ತೀರಾ, ತುಂಬಾ ಖುಷಿಯಾಗುತ್ತೆ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ. ಧನ್ಯವಾದ ನಿಮ್ಮ ಸಂದೇಶಗಳಿಗಾಗಿ. ಪುಣ್ಯ, ಯಾವುದೇ ಪ್ರಶ್ನೆ ಕೇಳಿ ಅದನ್ನ ಪೆಂಡಿಂಗ್ ಅಲ್ಲಿ ಇರಿಸ್ಬಿಟ್ಟು ಹೋಗ್ತಾ ಇಲ್ಲ ನೀವು. ನಾವು ಮುಂದಿನ ಸಾರಿನ ಬರೋವರೆಗೂ ಕಾಯೋ ಹಾಗಿರೋದಿಲ್ಲ ಅಂತ ಸ್ನೇಹಿತರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲಿನ ವಿಶೇಷ.

0: சகோரங்கை சந்திரமனா பெளகினாசிந்தே.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸಮಯ 4:04 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮಿಕ್ಸ್ಡ್ ಮೆಲೋಡೀಸ್ ಅನ್ನ ಶುರು ಮಾಡುವಂತ ಸಮಯ ಏನಿರುತ್ತೆ ಮಿಕ್ಸ್ಡ್ ಮೆಲೋಡೀಸ್ ಅಲ್ಲಿ. ಇವತ್ತು ಈ ಒಂದು ಗಂಟೆ ಬರೀ ಹಾಡುಗಳನ್ನ ಕೇಳ್ತಾ ಸಂಗೀತಯಾನ ಮಾಡೋಣ, ಗಾನಯಾನ ಮಾಡೋಣ. ಮಿಕ್ಸ್ಡ್ ಮೆಲೋಡಿ ಅಂತ ತಕ್ಷಣ ಹೆಸರಿಂದಾನೇ ಗೊತ್ತಾಗುತ್ತೆ, ಏನೋ ಮಿಕ್ಸ್ ಇದೆ. ಯಾವುದರ ಮಿಕ್ಸ್? ಗಜಲ್ ಇದೆ, ಹಾಗೆ ಹಿಂದಿ ಪಾಪ್ ಬೀಟ್ಸ್ ಕೂಡ ಇದೆ ಒಂದ್ ಕಡೆ, ಹೇ ಹೂ ಅಂತ ಫುಲ್ ಫಾಸ್ಟ್ ಬೀಟ್ಸ್ ಇದ್ರೆ, ಜೊತೆಗೆ ಮನಸ್ಸಿಗೆ ಕಿವಿಗೆ ಮುದ ನೀಡುವಂಥ ಹಿತ ನೀಡುವಂಥ ಗಜಲ್ಗಳು ಇರುತ್ತೆ. ಮೊದಲಿಗೆ ಒಂದು ಪಾಪ್ ಗೀತೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ಯೇ ಪ್ಯಾರ್ ನಹೀ ತೋ ಕ್ಯಾ ಹೈ ಅನ್ನೋ ಗೀತೆ ಕೇಳಿ ಎಂಜಾಯ್ ಮಾಡಿ.

ಸಮಯ 4:09 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ನೆಕ್ಸ್ಟ್ ಮೆಲೋಡೀಸ್ ಕೇಳ್ತಾ ಇದ್ರೆ ಒಂದು ಹಿತವಾದ ಪಾಪ್ ಗೀತೆಯನ್ನ ಕೇಳಿದ್ರೆ ಈಗ ಮನಸ್ಸಿಗೆ ಮುದ ನೀಡುವಂತ ಗಜಲ್ ನಿಮ್ಮ ಮನೆ ಮನಕ್ಕೆ ಕೇಳಿ ಎಂಜಾಯ್ ಮಾಡಿ. ಹರಿಹರನವರ ಕಂಠದಲ್ಲಿ ಯೇ ಸೂಚಕರ್ ಉಸೇ ಮಿಲ್ನಾ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯಾ?
4: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 4 ಗಂಟೆ 16 ನಿಮಿಷ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ ಮೆಲೋಡಿಸ್ ತಲೆ ನಿಮ್ ಸತಿಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ. ಈ ಸಂಜೆಯ ಹೊತ್ತಲ್ಲಿ ಅರ್ಥಗರ್ಭಿತವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಇರೋದು ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲಾ ಸಾರವಾಡ ಹಾಗೂ ಸೌಂದರ್ಯ ಅವರು. ಮತ್ತೊಂದಷ್ಟು ಮೊಗೆದು ಮೊಗೆದು ನಿಮಗಾಗಿ ಗಸಲ್ಗಳನ್ನ ಹಾಗೆ ಫಾಸ್ಟ್ ಬೀಟ್ ಪಾಪ್ ಸಾಂಗ್ಗಳನ್ನ ಪ್ರಸಾರ ಮಾಡ್ತೀವಿ, ಕೇಳಿ ಎಂಜಾಯ್ ಮಾಡಿ. ಶೇರ್ ದಿನ್ ಹಮಾರಾ ಹೇನೋ ಪಾಪ್ ಬೀಟ್ ನಿಮಗಾಗಿ ಮೂಡ್ ಬರ್ತಾ ಇದೆ.

0: ಮತ್ತೆ ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡೆಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸಮಯ 4:01 ನಿಮಿಷ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM ನೆಕ್ಸ್ಟ್ ಮೆಲೋಡಿಸಲ್ಲಿ ನಿಮ್ ಸುತಿ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದಷ್ಟು ಹಿತವಾದ ಪಾಪ್ ಕೀಟಗಳು ಹಾಗೆ ಕಿವಿಗೆ ಮುದ ನೀಡುವಂತಹ ಗಜಲ್ಗಳು ಕೂಡ ನಿಮ್ಮ ಕಿವಿ ಹಾಗೂ ಮನವನ್ನ ತಲುಪ್ತವೆ. ಈಗ ಕೇಳಿ ಸೋಫಿಯಾ ಅವರ ಕಂಠದಲ್ಲಿ ಯಾದ ತೇರಿಯನ್ನು ಪಾಪ್ ಬೀಟ್.

0: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಏನೋ ರಂಗಪ್ಪ, ಕೋಟಿಯಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತ ಇಷ್ಟೊಂದು ದುಡ್ಡು?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
0: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೇ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಶಾಂತಮ್ಮನವ್ರೆ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
6: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
8: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ದೀನಿ.
7: ಅಂತೂ ಗ್ಯಾರಂಟಿ ನಿನ್ನನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
8: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ಜಸದು ಮ್ಯೂಸಿಕ್ ಕಲಿನೂ ನಿಮ್ದೆ, ಮಾಜಿ ಕಲಿನೂ ನಿಮ್ದೆ. ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ನಾನೀಗ ಟಾಡ ಬಾಯ್ ಬಾಯ್ ಅಂತ ಹೇಳಿ ಹೊರಡ ಹೊತ್ತಾಯ್ತು. ಕಾರ್ಯಕ್ರಮ ಎಂಜಾಯ್ ಮಾಡಿದ್ರೆ, ಹಾಡುಗಳನ್ನ ಇಷ್ಟಪಟ್ರಿ ಅಂತ ಭಾವಿಸ್ತಾ ನಾನು ಹೊರಡ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗು ನೀವೇನ್ ಮಾಡ್ಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಜಗಮಲ ಗೋಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವ ತುಂಬಿದೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂದ ಕಾರ್ಯಕ್ರಮಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಿಲಯದ ಸಂಜೆ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾಳ ಶುಭ ಸಂಜೆ ನಮಸ್ಕಾರಗಳನ್ನು ತಿಳಿಸ್ತಾ ಬನ್ನಿ ಕಾರ್ಯಕ್ರಮಗಳನ್ನು ಆರಂಭಿಸೋಣ.

0: ಆರಂಭದಲ್ಲಿ ಕಾರ್ಯಕ್ರಮ ಅಂತ್ಯಾಕ್ಷರಿ. ನಿಮ್ಮ ಕರೆ ನಿಮಗಿದೆ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದಂಥ ಕಾರ್ಯಕ್ರಮ ನಿಮ್ಮ ನೀವು ಈ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಅಕ್ಷರವನ್ನು ಕೊಡುವುದರ ಮೂಲಕ ಆ ಅಕ್ಷರದಿಂದ ಬರುವಂತಹ ಗೀತೆಯನ್ನು ನೀವು ಇಲ್ಲಿ ಹಾಡಬೇಕು ಕಾರ್ಯಕ್ರಮದಲ್ಲಿ. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08232 200312. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 2958988. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಈ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೀವು ಗೀತೆಯನ್ನು ಹಾಡಬಹುದು. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ಆಕಾಶವಾಣಿ.
1: ಹಲೋ
0: ಹಲೋ ನಮಸ್ತೆ, ಕೇಳಿಸ್ತಾ ಇದ್ದೇನೆ? ಕೇಳಿಸ್ತಿದೆಯಾ? ಹೌದಾ, ಕೇಳಿಸ್ತಾ ಇದ್ದೇನೆ. ಈಗ ಕೇಳಿಸ್ತಾ ಇದ್ದೇನೆ. ಹಾ ಹಾ ಹಾ, ಹೇಳ್ರಿ.
1: ಆರಾಮದಿರಿ ಮೇಡಮ್?
0: ಆರಾಮದೇವ್ ನೋಡ್ರಿ, ತಾವ್ ಆರಾಮದಿರಿ? ಹೌದ್ ಹೌದ್ ಹೌದು, ಚೆನ್ನಾಗಾಯ್ತು ನಿಮ್ದೆ ನಿಮ್ದೆ. ತಮ್ಮ ಹೆಸರು? ಬಂದೆ ನವಾಜ್ ಅವರಲ್ಲ. ಹೌದು, ನಮಸ್ತೆ ಬಂದೆ ನವಾಜ್ ಅವ್ರಿಗೆ. ಸರಿ ಗ ಮ ಪ ದ ನಿ ಸ, ಸಾದಿಂದ ಹಾಡನ್ನು ಹಾಡ್ತೀರಾ?
1: ಸರಿ ಮೇಡಮ್.
0: ಹಾ, ಸಾದಿಂದ ಹಾಡಿ.
1: ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡಿ.
1: ಸಂತೋಷ ಆಹಾ ಓಹೋ ಸಂಗೀತ ಹೊಸಮಯ ಸಂತೋಷ ಸುಖಮಯ ಸಂಗೀತ ಸ್ವತ್ವ ಸ್ವಭಾವ ತುಂಬಿ ನಸು ನಗೆನಾಗಿತ್ತೀನಿ ಮೈ ತುಂಬಿದೆ ಕದ್ದು ಹಾಡುವ ಕೋಗಿಲೆ ಕೊರಳಲ್ಲಿ ಸಂಗೀತ ಮುದ್ದು ಜಿಂಕೆಗೆ ಮಿಗಿದು ನೆಗೆಯುವ ಸಂತೋಷ ನಾದ ಸಂಗೀತ ಉನ್ಮಾದ ಸಂತೋಷ ಹಾಡಿಗೆಲ್ಲ ಹುಚ್ಚಲ್ಲಿ ಹಾಡಿಗೆಲ್ಲ ಹುಚ್ಚಲ್ಲಿ ಓಡಿ ಓಡಿ ಸಾಗುವಲ್ಲಿ ಹಾಡಿ ಹಾಡಿ ಮೂಡಿ ಬಂತು ಏನೋ ಮೋಡಿ ಸಂತೋಷ ಆಹಾ ಸಂಗೀತ ಹೊಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ನಾಚಿತು ನಿಮ್ಮೈ ತುಂಬಿದೆ.
0: ಚೆನ್ನಾಗಿ ತುಂಬಾ ಚೆನ್ನಾಗಿ ದ ಕೊಟ್ರಲ್ಲ, ಹಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ತೆ ನಮಸ್ತೆ. ದ ಅಕ್ಷರ ಬಂದಿದೆ ಸ್ನೇಹಿತರೆ. ಮುಂದಿನ ಕಾಲರ್. ಹಲೋ ಆಕಾಶವಾಣಿ. ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
0: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಿ ಸುಬ್ರಹ್ಮಣ್ಯ ಅವರೇ? ನಾವು ಚೆನ್ನಾಗಿದ್ದೇವೆ ನೋಡಿ. ನಮ್ಮೊಬ್ಬ ಕಾಲರ್ ಒಬ್ರು ಹಾಡಾಡಿದ್ರು ಈಗ ತಾನೇ, ದ ಅಕ್ಷರವನ್ನ ಕೊಟ್ಟಿದ್ದಾರೆ. ದ ದ ಅಕ್ಷರ ಕೊಟ್ಟಿದ್ದಾರೆ. ಅದೇ ದ ಹಾಡ್ತೀರಾ? ದಲ್ಲಿ ಹಾಡಿ ಹಾಡಿ. ಸಂತೋಷ ಹಾಡಿ ಹಾಡಿ.
2: ಇವರು ಬರುವನು ಕೊಟ್ಟರೆ ನಾನಿಲ್ಲೇ ಕೋರುವೆ ಚೆಲುವೆ ನಿದರೆಯ ಒಳಗು ನಿನ್ನ ನೆರಳನ್ನೇ ಸೇರುವೆ ಚೆಲುವೆ ದೇವರು ಬರುವನು ಕೊಟ್ಟರೆ ನಾನಿಲ್ಲೇ ಕೋರುವೆ ಚೆಲುವೆ ನಿದರೆಯ ಒಳಗು ನಿನ್ನ ನೆರಳನ್ನೇ ಸೇರುವೆ ಚೆಲುವೆ ಓ ತಿಂಗಳಿಗೆ ಕಂಗಳ ಬರೆದು ತಂಗಾಳಿಗೆ ತುಟಿಗಳ ಬರೆದು ಮುಂಜಾನೆಗೆ ನಗುವನ್ನು ಬರೆದು ಮುಸಂಜೆ ಕುಲತ್ತೆಯ ಬರೆದು ಪ್ರಕೃತಿಯಲ್ಲಿ ಕಂಡೆ ನಿನ್ನೇ ಓ ದೇವರು ವಧವನ್ನು ಕೊಟ್ಟರೆ ನನ್ನೇ ಕೋರುವೆ ಚೆಲುವೆ ಮನಸ್ಸು ನಿನ್ನ ಕಂಡೊಡನೆ ತನ್ನ ಮಯ ಮರೆತೋಯ್ತು ಒಂದು ಮಾತು ಕೇಳದಲೆ ನನ್ನ ಜೀವ ಸೇರೋಯ್ತು ನಿನ್ನ ಒಂದು ನಗೆಯೊಳಗೆ ನನ್ನ ತಲೆಗೆ ಬದಲಾಯ್ತು ಯಾವ ಸ್ಪರ್ಶ ಇಲ್ಲದನೆ ಹೃದಯದಲ್ಲಿ ಬದಲಾಯ್ತು ನೀಂಟೇಕಗಳ ಅಲಿಯೊಳಗೆ ಅವಿತಿದ್ದರು ಮಿಂಚುಗಳ ಏರಿ ಮಳೆ ಬಿಲ್ಲ ಮೈಗುಡಿಸುವೆ ಭೂಮಿ ಆಕಾಶದ ಆಚೆಗೂ ನಿನ್ನ ನೆನಪಲ್ಲೆ ನಾ ಬದುಕುವೆ. ಮುಂದಿನ ಶತ್ರು ವಾಯಿಂದ ಆರಂಭವಾದ ಗೀತ
0: ಚೆನ್ನಾಗಿ ಹಾಡಿದ್ರಿ. ಯಾವ ಅಕ್ಷರ ಬಂತ ಕೊನೆಯದಾಗಿ?
2: ವಾಪಂತ ಮೇಡಮ್.
0: ವಾಪಂತ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ಹಲೋ
3: ಹಲೋ
0: ಹಲೋ ಆಕಾಶವಾಣಿ ನಮಸ್ತೆ.
3: ಆಕಾಶವಾಣಿ ರಾಯಚೂರು.

0: ಧರಣಿ ಜಾತೆಯ ಕಾಣಿಯ
1: ರ ಅನ್ನೋ ಅಕ್ಷರ ಬಂದಿದೆ ಅಲ್ವಾ?
0: ದಶಾವತಾರ ಚಿತ್ರ ಮೇಡಮ್.
1: ಕೊನೆಯದಾಗಿ ರ ಅಕ್ಷರ ಬಂದಿದೆ.
0: ಹೌದು, ನೀವು ಹುಟ್ಟೇ ಇರಲಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ.
1: ಇಲ್ಲ ಇಲ್ಲ ಇದ್ದೇನೆ, ಚೆನ್ನಾಗಿದ್ದೀರಿ, ತುಂಬಾ ಚೆನ್ನಾಗಿದ್ದೀರಿ.
0: ಆಯ್ತಮ್ಮ, ಅದನ್ನ ಹೇಳಿದ್ರೆ ತಾನೇ ನಮಗೆ ಪ್ರೋತ್ಸಾಹ ಕೊಟ್ಟಾಗ.
1: ಇಲ್ಲ ಹೇಳ್ತಾ ಇದ್ದೇನೆ
0: ಕೇಳೋದ್ರಲ್ಲಿ ಮೈ ಮರೆತ್ಬಿಟ್ಟಿದ್ರ?
1: ಹೌದು,
0: ಇದನ್ನೊಮ್ಮೆ ಹಾಗೆ ಕೇಳಿ ನೋಡಿ, ಯೂಟ್ಯೂಬ್ ನಲ್ಲಿ ಅದೇ ವಾಯ್ಸ್ ಅಲ್ಲಿ ಹಾಡಿದ್ದೀನಿ.
1: ಹೌದು, ಎಲ್ಲ ಚೆನ್ನಾಗಿತ್ತು, ವಾಯ್ಸ್ ಚೆನ್ನಾಗಿತ್ತು. ಹಾಡ್ತಿರ್ತೀರಲ್ಲ ಅವಾಗವಾಗ, ಚೆನ್ನಾಗಿದೆ ನಿಮ್ ವಾಯ್ಸ್, ಕೇಳಿದ್ದೀನಿ ನನ್ನ ಕಾರ್ಯಕ್ರಮದಲ್ಲಿದ್ದಾಗ.
0: ಹೌದಮ್ಮ, ಹೌದ್ರಾ? ವೆರಿ ಗುಡ್, ಅದೇ ಬಹಳ ಸಂತೋಷ ಆಯ್ತಮ್ಮ.
1: ಧನ್ಯವಾದಗಳು ತಮಗೆ ಹಾಡಿದ್ದಕ್ಕೆ.
0: ನಿಮಗೂ ಪ್ರತಿದಿನ. ಹೌದಮ್ಮ,
1: ಆಯ್ತು, ನಮಸ್ತೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ
1: ನಮಸ್ತೆ, ಹೇಳಿ, ತಮ್ಮ ಹೆಸರು?
2: ವಿಜಯನಗರ ಮಧುಕಿರಣ್.
1: ಮಧುಕಿರಣ್ ಅವರು?
2: ಹೌದು.
1: ನನ್ನ ಹೆಸರು ಸುಜಾತ ಅಂತ ಹೇಳಿ, ಕಾರ್ಯಕ್ರಮದಲ್ಲಿ ಇದ್ದೇನೆ ನಿಮ್ಮೊಂದಿಗೆ. ರ ಅಕ್ಷರ ಬಂದಿದೆ ನೋಡಿ, ಹಾಡ್ತೀರಾ?
2: ಆಯ್ತು,
1: ಹಾಡಿ ಹಾಡಿ ಹಾಡಿ ಹಾಡಿ.
2: ರಾಮನೆನ್ನಲೇನು ನಿನ್ನ, ಶ್ಯಾಮನೆನ್ನಲೇನು ರಾಮನೆನ್ನಲೇನು ನಿನ್ನ ಶ್ಯಾಮ.

0: ಗ ಬಂತಲ್ವಾ, ಚೆನ್ನಾಗಾಡಿದ್ರಿ ರಾಮ ಶ್ಯಾಮ ಕುರಿತು. ಧನ್ಯವಾದಗಳು ತಮಗೆ ಮಧುಕಿರಣ್ ಅವ್ರಿಗೆ.
1: ರಾಮ ಶ್ಯಾಮ ಅಲ್ಲ, ಚಿತ್ರಲೇಖ.
0: ಹಾಂ ಹಾಂ, ಇಲ್ಲ ಇಲ್ಲ, ಗೀತೆ ಗೀತೆ ಹಾಡಿದ್ರಲ್ಲ ರಾಮ ಶ್ಯಾಮ ಅನ್ನೋ ಪದಗಳನ್ನ ಚೆನ್ನಾಗಿ ಹಾಡಿದ್ರಿ.
1: ಹಾಂ,
0: ಅದನ್ನು ಹೇಳಿದೆ. ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ. ನಮಸ್ತೆ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ತಮ್ಮ ಹೆಸರು?
2: ನಮಸ್ತೆ, ಬಸವರಾಜ್ ಪಾಟೀಲ್ ಮೇಡಮ್, ಜಗಟ್ಗಲ್.
0: ಜಗಟ್ಗಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಬಸವರಾಜ್ ಪಾಟೀಲ್ ಅವರು? ಕೇಳ್ತಾ ಇದ್ದೀರಾ ಕಾರ್ಯಕ್ರಮವನ್ನು? ಕೇಳ್ತಾ ಇದ್ದೀರಾ. ಈಗ ನಮ್ಮ ಒಬ್ಬರು ಮಧುಕಿರಣ್ ಅವರು ಬೆಂಗಳೂರಿಂದ ವಿಜಯನಗರದಿಂದ ಕರೆಯನ್ನು ಮಾಡಿದರು.
2: ಏನು ಬಿಟ್ಟರೆ ಮತ್ತೆ
0: ಗೀತೆಯನ್ನು ಹಾಡಿದರು ಅವರು. ನ ಅಕ್ಷರವನ್ನು ಕೊಟ್ಟಿದ್ದಾರೆ ನೋಡಿ ಕೊನೆಯದಾಗಿ.
2: ಹಾಂ,
0: ಹಾಡ್ತೀರಾ ನದಿಂದ? ಹಾಡಿ ಹಾಡಿ, ಡಿಸ್ಟರ್ಬೆನ್ಸ್ ಇದೆ ತಮ್ಮ.
2: ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಪಾಂದಳದ ಚೆಲುವೇ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ಕಣ್ಣಲ್ಲಿ ಕರೆದು

0: ಹಾಂ, ಓನ ಕೊಟ್ಟಿದ್ದೀರಲ್ವಾ? ತುಂಬ ಚೆನ್ನಾಗಿ ಹಾಡಿದ್ರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
1: ನಮಸ್ಕಾರ.
0: ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ಕಾರಗಳು ತಮಗೆ.
2: ನಾನು ಸತೀಶ್ ಕುಮಾರ್ ಮೇಡಮ್, ಸಾರಿ ಗ್ರಾಮ ಉಡುಪಿ.
0: ಉಡುಪಿಯಿಂದ. ಹಾ, ಚೆನ್ನಾಗಿದೆ.

0: ನೋಡಿ. ತಾವು ಹೇಗಿದ್ದೀರಾ ಸತೀಶ್ ಅವರೇ?
1: ನಾವು ಕೂಡ ಚೆನ್ನಾಗಿದ್ದೇವೆ.
0: ಚೆನ್ನಾಗಿದ್ದೀರಿ. ಕಾರ್ಯಕ್ರಮ ಕೇಳ್ತಾ ಇದ್ರಾ?
1: ಕೇಳ್ತಾ ಇರ್ತೇವೆ. ಲಾಸ್ಟ್ ಆಗ್ತಾರ ಗೊತ್ತಾಗಲ್ವಾ? ಆಪಲ್ ಕೇಳೋದ, ಅದು ಲೇಟ್ ಬರುತ್ತೆ.
0: ಓಹೋ, ಹೌದಾ? ಹಾ ಹಾ ಹಾ ಹಾ. ವ ಅಕ್ಷರ ಕೊಟ್ಟಿದ್ದಾರೆ ತಮಗೆ. ವಾ
1: ವಾ ಬಂದಿದೆಯಾ?
0: ಹಾ, ವಾ ಬಂದಿದೆ. ಹಾಡ್ತೀರಾ ವಾದಿಂದ?
1: ಹಾಡುವ ಹಾಡುವ, ಪ್ರಯತ್ನ ಮಾಡುವ.
0: ಮಾಡಿ ಮಾಡಿ ಮಾಡಿ, ಹಾಡಿ. ಚೆನ್ನಾಗಾಡಿದ್ರಿ, ತುಂಬ ಚೆನ್ನಾಗಾಡಿದ್ರಿ. ಧನ್ಯವಾದಗಳು ತಮಗೆ, ಸತೀಶ್ ಕುಮಾರ್ ಅವರಿಗೆ. ನಮಸ್ತೆ ನಮಸ್ತೆ, ಧನ್ಯವಾದಗಳು ತಮಗೆ. ನಮಸ್ಕಾರ. ತುಂಬ ಚೆನ್ನಾಗಿ ಹಾಡನ್ನು ಹಾಡಿದರು ಸ್ನೇಹಿತರೆ. ಹಲೋ ಹಲೋ, ಆಕಾಶವಾಣಿ. ಹಲೋ, ನಮಸ್ತೆ ನಮಸ್ತೆ. ಹಲೋ
2: ಹಲೋ,
0: ಹಾಂ ಕೇಳಿಸ್ತಾ ಇದ್ದೀರಾ? ನಿಮ್ಮ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ. ಕೇಳಿಸ್ತಾ ಇದೆನಾ? ಕೇಳಿಸ್ತಾ, ಹಾಂ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ ನೋಡಿ. ಹೇಳಿ, ತಮ್ಮ ಹೆಸರು?
2: ಸೌಮ್ಯ ಮೇಡಮ್.
0: ಸೌಮ್ಯ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
2: ವಿಜಯಪುರ ಮೇಡಮ್.
0: ವಿಜಯಪುರದಿಂದ? ಹಾಂ ಹಾಂ. ಕಾರ್ಯಕ್ರಮ ಕೇಳ್ತಾ ಇದ್ರಾ?
2: ಓಕೆ ಮೇಡಮ್, ಕೇಳಿಸ್ತಾ ಇದ್ದೆ. ಇಲ್ಲಿ ಗಾಳಿ ಇದ್ದರಿಂದ ಸರಿಯಾಗಿ ಕೇಳಿಸ್ತಾ ಇಲ್ಲ.
0: ಹೌದಾ? ಅದೇ ಅದೇ, ಅದಕ್ಕೆ ನಿಮ್ಮ ಕರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಕರೆಯಲ್ಲಿ. ಹಾಂ, ಯ ಅಕ್ಷರ ಬಂದಿದೆ, ಯದಿಂದ ಹಾಡಾಡ್ತೀರಾ? ಯ
2: ಇಲ್ಲ ಮತ್ತೊಂದು ಸಲ ಮುಂದಿನ.
0: ಹೌದಾ, ಆಯ್ತಾಯ್ತು, ಸರಿ, ಓಕೆ, ಧನ್ಯವಾದಗಳು. ಹಲೋ,
3: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು? ಮುಗುಳ್ಕೊಡದಿಂದ ಮಾತಾಡ್ತಾ ಇದ್ದೀರಿ, ಶಿವಲಿಂಗ ಅವರು. ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಹೌದಾ, ಯ ಬಂದಿದೆ ನೋಡಿ, ಯದಿಂದ ಹಾಡ್ತೀರಾ? ಯ ಯಾರಲ್ಲವ, ಯ ಅಕ್ಷರ ಕೊಟ್ಟಿದ್ದಾರೆ, ಹಾಡ್ತೀರಾ ಯದಿಂದ? ಹಾಡಿ ಹಾಡಿ, ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಆಯ್ತಾಯ್ತು.
3: ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ತಮ್ಮದಿಗೆ ಭಂಗ ಇಲ್ಲ. ಸಾಕು ಮೇಡಮ್, ಆ ತಮ್ಮ ಬರ್ತಾರೆ.
0: ಸಾಕಾ? ಹಾಂ ಹಾಂ, ಚೆನ್ನಾಗಿದೆ.
3: ಭಂಗವಿಲ್ಲ,
0: ಭಂಗವಿಲ್ಲ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹಲೋ, ಆಕಾಶವಾಣಿ.
4: ಹಲೋ
0: ಹಲೋ, ನಮಸ್ತೆ.
4: ನಮಸ್ತೆ ಸುಜಾತ ಮೇಡಮ್ ಅವರಿಗೆ ಶುಭ ಸಂಜೆ, ನಮಸ್ಕಾರ.
0: ತಮಗೂ ಕೂಡ ಶುಭ ಸಂಜೆ, ನಮಸ್ಕಾರಗಳು. ಜೋಕೂರ್ ಭೀಮನಗೌಡ ಪಾಟೀಲ್, ಭೀಮನಗೌಡ ಪಾಟೀಲ್ ಅವರು. ಹೇಳಿ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದಾರೆ?
0: ಹಾಂ, ನಾವು ಚೆನ್ನಾಗಿದ್ದೀವಿ ನೋಡಿ. ಹೌದು, ತುಂಬಾ ದಿನ ಆಗಿತ್ತು ನಿಮ್ ಜೊತೆ ಮಾತಾಡ್ಲಾರ್ದೆ.
4: ಅಕ್ಷರ
0: ಲ ಅಕ್ಷರ ಕೊಟ್ಟಿದ್ದಾರೆ ನೋಡಿ, ಹಾಡ್ತೀರಾ ಲದಿಂದ? ಲದಿಂದ ಹಾಡಿ.
4: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆ ಬಂದು ಸಿರಿದೇವಿಯೇ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಕಾಲಲಿ ಕಿರು ಗೆಜ್ಜೆ ಗದುಗಲ್ಯನು ಎಂದಂತೆ.
0: ಕಿರು ಗೆಜ್ಜೆ ಗಲ್ಗಲ್ ಎನ್ನುವಂತೆ ತ ಅಕ್ಷರ ಬಂದಿದೆ ಅಲ್ವಾ? ಆಯ್ತು, ಹಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಶಿವಶರಣ ಸೌದಿ ಅವರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಜಯಪುರದಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ತಮಗೆ. ಹಾಂ ಹಾಂ, ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಹಾಂ ಹಾಂ, ತ ಅಕ್ಷರ ಬಂದಿದೆ ನೋಡಿ. ಹಾಂ ತ. ಹ್ಞೂ ಹಾಂ, ಹಾಡ್ತೀರಾ? ಹಾಡಿ. ಆಯ್ತಾಯ್ತು, ಹಾಡಿ ಹಾಡಿ.
5: ತಾಯಿ ಸತ್ತ ನನ್ನ ತವರಿಗೆ ಎಂದು ಹೋಗಬಾರದವ್ವ.
0: ಹಾಡಿ.
5: ಆಗಿ ಹೋಯಿತು ಎನ್ನ ಬಾಲ ದೈವ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ದೈವ ಅಷ್ಟೇನಾ? ಏ ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ನಿಲ್ಸಿದ್ರ ಅನ್ನೋಂಗಾಯ್ತು, ಅದಕ್ಕೆ ಹಾಡಿ ಹಾಡಿ ಅಂದೆ ಮತ್ತೆ. ಹಾಡಿ ಹಾಡಿ. ಹಾಂ ಹಾಂ ಹಾಂ, ವಾ ಬಂತ? ಆಯ್ತು ಆಯ್ತು ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ.
6: ನಮಸ್ಕಾರ ಸುಜಾತ ಮೇಡಮ್, ನಮಸ್ಕಾರ.
0: ಹಾಂ, ತಮಗೂ ಕೂಡ ನಮಸ್ಕಾರಗಳು. ಹೌದು ಹೌದು ಹೌದು, ಆರಾಮಿದ್ದೀವಿ ನೋಡಿ. ತಾವು ಹೇಗಿದ್ದೀರಾ?
6: ಹಾಂ, ನಾವು ಆರಾಮಿದ್ದೀವಿ ಮೇಡಮ್.
0: ತಮ್ಮ ಹೆಸರು?
6: ಹಾಂ, ನಾಗೇಂದ್ರ ಗೌಡ.
0: ನಾಗೇಂದ್ರ ಗೌಡ್ರಲ್ಲ? ಎಲ್ಲಿಂದ ಕರೆ ಮಾಡ್ತಾ ಇರೋದು ಗೌಡ್ರು?
6: ಹೋಗ್ಬಿಟ್ಟನಲ್ರಿ ಮೇಡಮ್.
0: ಹಾಂ,
6: ಓ ಹೋಗ್ಬಿಟ್ಟನಲ್ರಿ.
0: ಹಾಂ, ವಾ ಕೊಟ್ಟಿದ್ದಾರೆ ನೋಡಿ. ಓದಿಂದ ಹಾಡ್ತೀರಾ?
6: ಹಾಂ, ಓದಿಂದ ಹಾಡ್ತಾರೆ.
0: ಹಾಂ ಹಾಡಿ ಹಾಡಿ.
6: ಓ ಅಯ್ಯ ಅಮ್ಮಯ್ಯ, ಧರ್ಮನೆ ತಯೋತ್ತಂದೆ, ಕಾಸೊಂದು ನೀಡು ಶಿವನೆ, ಕಾಸೊಂದು ನೀಡು ಶಿವನೆ. ಹೋ ಅಯ್ಯ ಅಮ್ಮಯ್ಯ, ಧರ್ಮನೆ ತಯೋತ್ತಂದೆ, ಕಾಸೊಂದು ನೀಡು ಶಿವನೆ, ಕಾಸೊಂದು ನೀಡು ಶಿವನೆ. ಬಂದಿಂದ ಬಾಬಾ ಜಂಪ್ ಬರೋದು ಮೇಡಮ್?
0: ನಾ ಬಂದಿದೆ ಶಿವನೆ.
6: ಮೋ ಬರ್ತು ಮೇಡಮ್.
0: ಚೆನ್ನಾಗಾಡಿದ್ರಿ, ಧನ್ಯವಾದಗಳು ತಮಗೆ ಗೌಡ್ರಿಗೆ. ನಮಸ್ಕಾರ. ನಮಸ್ತೆ. ಹಲೋ
7: ಹಲೋ
0: ಹಲೋ, ನಮಸ್ತೆ.
7: ನಮಸ್ತೆ ಮೇಡಮ್, ನಾವು ಬೇಲೂರು ತಾಲೂಕು ಪರೋಳಲಿಂದ ರೂಪಾ.
0: ರೂಪಾ ಅವರು ಮಾತಾಡ್ತಾ ಇರೋದು. ಕೇಳ್ತಾ ಇರ್ತೀರಾ ಕಾರ್ಯಕ್ರಮ?
7: ಹೌದು ಹೌದು ಮೇಡಮ್, ಕೇಳ್ತಾ ಇರ್ತೀನಿ.
0: ನೋಡಿದ್ರಾ ಇವಾಗ ಯಾವ ಅಕ್ಷರ ಕೊಟ್ಟರು, ಕೇಳಿಸ್ಕೊಂಡ್ರ?
7: ಇಲ್ಲ ಮೇಡಮ್, ಕಾಲಿಗೆ ಟ್ರೈ ಮಾಡ್ತಾ ಇದ್ದೆ.
0: ಹೌದಾ? ತ ಅಕ್ಷರ ಏನು ಬಂದಿರಬೇಕು.
7: ತ ಅಕ್ಷರನ ಮೇಡಮ್?
0: ಕ್ಷಮಿಸಿ ಕ್ಷಮಿಸಿ, ನ ಅಕ್ಷರ ಬಂದಿದೆ. ಶಿವನಿ ಅಂತ ಹಾಡಿದ್ರು, ನ ಅಕ್ಷರ ಬಂದಿದೆ. ಹಾಡ್ತೀರಾ?
7: ಹೇಳ್ತೀನಿ ಹೇಳ್ತೀನಿ ಮೇಡಮ್.

ಹೃದಯ ಕೀಗ ವಿಪರೀತ ಹೀಗ ವಿಪರೀತ ವೀಗ ಅಪ್ಪಿ ಬರುವ

0: ಜೀವನ ನಾ ಮೇಡಮ್.
1: ಹಾ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಪೂರಾ ಹಾಡನ್ನ ಹಾಡ್ಬಿಟ್ರಿ.
0: ಈ ಹಾಡು ತುಂಬಾ ಇಷ್ಟ ಮೇಡಮ್.
1: ನೋಡಿ ನೋಡಿ, ಧನ್ಯವಾದಗಳು ತಮ್ಗೆ.
0: ಅದು ನಾ ಹುಡ್ಕಕ್ ಹೋದೆ ಎಕ್ಸರ್ಸೈಸ್ ಅಲ್ಲಿ, ಆದ್ರೆ ಟೈಮ್ ಆಗುತ್ತೆ ಅನ್ಕೋಬಿಟ್ಟು ನಿಮಗ್ ಟೈಮ್ ಬರ್ದಲ್ವಾ,
1: ಹಾಗಾಗಿ
0: ನನಗೆ ಇದು ತುಂಬಾ ಇಷ್ಟ, ಅದಕ್ಕೆ ಗೊತ್ತಲ್ಲ ಮೇಡಮ್.
1: ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು.
0: ನಿಮ್ಮೆಲ್ಲ ಸಹಕಾರ ಇರವತ್ತಿಗೆ ಮೇಡಮ್, ಇದೊಂದು ಆಕಾಶವಾಣಿ ವೇದಿಕೆನ ಕೊಟ್ಟಿದೆ ಮೇಡಮ್.
1: ಧನ್ಯವಾದಗಳು, ಧನ್ಯವಾದಗಳು, ಹೀಗೆ ಬೆಳೀತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.
0: ಹಾ, ನಿಮಗೂ ಧನ್ಯವಾದಗಳು ಮೇಡಮ್.
1: ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ
2: ಮೇಡಮ್. ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
2: ಮೌನಿಕಾ, ಹಾಸನದಿಂದ.
1: ಮೌನಿಕಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಹಾಸನದಿಂದ
1: ಕರೆ ಮಾಡ್ತಾ ಇದ್ದೀರಿ. ನಾಕ್ಷರ ಕೊಟ್ಟಿದ್ದಾರೆ, ಚೆನ್ನಾಗಿ ಹಾಡಿದ್ರು ನಮ್ಮ ಕಾಲರ್ ಒಬ್ರು, ಈಗ ತಾನೇ ಕಾಲ್ ಮಾಡಿದ್ರು. ಹಾಡ್ತೀರಾ?
2: ನಾನಾ?
1: ಹಾ, ನಾ ಕೊಟ್ಟಿದ್ದಾರೆ. ಹಾ, ಹಾಡಿ.

ಚೆನ್ನಾಗಿ ಹಾಡಿದ್ರಿ, ತುಂಬ ಸೊಗಸಾಗಿ ಹಾಡಿದ್ರಿ. ಧನ್ಯವಾದಗಳು ತಮಗೆ ಮೋನಿಕಾ ಅವ್ರಿಗೆ. ಹಾಂ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಕ ಅಕ್ಷರವನ್ನು ಕೊಟ್ಟಿದ್ದಾರೆ, ಹಾಡ್ತೀರಾ? ಕದಿಂದ. ಹಾ, ಕ. ಆರಾಮಿದ್ದೀವಿ ನೋಡಿ. ತಾವು ಹೇಗಿದ್ದೀರಾ? ಹಾಂ ಹಾಂ. ತಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಅಕ್ಕ ಮಹಾದೇವಿ ಅವರು. ಹಾಂ ಹಾಂ ಹಾಂ ಹಾಂ. ಹಾಡ್ತೀರಾ? ಕ ಅಕ್ಷರ ಬಂದಿದೆ, ಹಾಡಿ ಹಾಡಿ.

0: ಹಲೋ, ಹಾಡಿ ಹಾಡಿ ಹಾಡಿದ್ರ? ಯಾವ ಅಕ್ಷರ ಬಂತು? ನ ಅಕ್ಷರ. ಹೃದಯ. ಹಾಂ, ಹೃದಯ ಹಾಡಿತು ಚಿತ್ರದಿಂದ ಹಾಡಿದ್ರಿ ಗೀತೆಯನ್ನು. ಧನ್ಯವಾದಗಳು ತಮಗೆ. ನಮಸ್ಕಾರ. ಶುಭ ಸಂಜೆ. ಹಲೋ, ಆಕಾಶವಾಣಿ.
1: ನಮಸ್ತೆ.
0: ರಾಯಚೂರು ಆಕಾಶವಾಣಿಗೆ. ಶುಭ ಸಂಜೆ.
1: ಚನ್ನಗಿರಿ ತಾಲೂಕು ಮರಬನಾಡಿಂದ ಟಿಸಿ ಬಸವರಾಜ್.
0: ಅವರು ಕಾರ್ಯಕ್ರಮ ಕೇಳ್ತಾ
1: ಇದ್ದೀರಾ? ಕೇಳ್ತಾ ಇದ್ವಿ. ಫೋನ್ಗೆ ಕರೆ ಮಾಡ್ತಿದ್ವಲ್ಲ, ಯಾವ ಅಕ್ಷರ ಗೊತ್ತಾಗಲಿಲ್ಲ.
0: ನ ಅಕ್ಷರ ಕೊಟ್ಟರು.
1: ನ ಅಕ್ಷರದಿಂದ
0: ಹಾಡ್ತೀರಾ?
1: ಹಾಡಿ
0: ಹಾಡಿ.
1: ನಗಬೇಡ ನಗಬೇಡ ನಗಬೇಡ, ಅವನ ನೋಡುತ್ತಾ ನೀನು ನಕ್ಕರೆ, ಊರೇ ನಗುವುದು ನೀನು ಬಿದ್ದರೆ. ಕಲಿಯುವುದಿನ್ನು ಸಾಗರದಂತೆ ಕಲಿತವರಿಲ್ಲ, ಶತಮಾನಗಳೇ ಕಳೆದರೆ ಇಂದು ವಿದ್ಯೆಗೆ ಕೊನೆಯಲ್ಲಿ. ಬಾಳಿನ ಅನುದಿನವು ಹೊಸ ಹೊಸ ಅನುಕ್ಷಣವು, ಬಾಳಿನ ಅನುದಿನವು ಹೊಸ ಹೊಸ ಅನುಕ್ಷಣವು. ನೀತಿಯ ಕಲಿಸುವುದು ಪಾಠವ ಕಲಿಸುವುದು. ನಗಬೇಡ ನಗಬೇಡ ನಗಬೇಡ.
0: ಹಾ, ಚೆನ್ನಾಗಿದ್ರಿ. ಬಡವರು ಬಂದು. ಹೌದು ಹೌದು, ತುಂಬಾ ಚೆನ್ನಾಗಿದೆ ಈ ಹಾಡು. ಹೌದು ಹೌದು, ತುಂಬಾ ಚೆನ್ನಾಗಿದೆ. ತುಂಬಾ ಎಷ್ಟು ನಿಜ, ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ. ನಿಜ ನಿಜ. ಧನ್ಯವಾದಗಳು ತಮಗೆ ಹಾಡಿದ್ದಕ್ಕೆ. ಶುಭ ಸಂಜೆ. ಸ್ನೇಹಿತರೆ, ನಿಮ್ಮ ಕರೆ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ ಮುಕ್ತಾಯ ಮಾಡುವಂಥ ಸಮಯ ಬಂತು ಸ್ನೇಹಿತರೆ. ಈಗ 5:30 ಆಗ್ತಾಯಿದೆ. ನಮಸ್ಕಾರ. ನಮ್ಮ ಕರೆ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ಮತ್ತು ಕರೆಗೆ ಪ್ರಯತ್ನಪಟ್ಟಂಥ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಮಸ್ಕಾರ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 5:30.

0: ಯುವವಾಣಿ ಕೇಳುತ್ತಿರುವಂತಹ ಎಲ್ಲ ಯುವ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹುಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇಹನಬೆಂಚಿ.
1: ಆತ್ಮೀಯ ಕೇಳುಗರೆ, ಈ ವಾರದ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್ ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದ ಶೃಂಗಸಭೆಯ ಬೆನ್ನಲ್ಲೇ ದಶಕದ ಬಳಿಕ ಚೀನಾಕ್ಕೆ 200 ವಿಮಾನಗಳನ್ನು ಪೂರೈಸಲು ಬೋಯಿಂಗ್ ಒಪ್ಪಂದ ಮಾಡಿಕೊಂಡಿದೆ. ಅಮೆರಿಕದ ವೈಮಾನಿಕ ಕಂಪನಿಯ

ದೀರ್ಘಕಾಲಿಕ ಬೆಳವಣಿಗೆಯಿಂದ ಈ ಒಪ್ಪಂದ ಮಹತ್ವದ್ದೆನಿಸಿದೆ. ಆರಂಭಿಕ ಗೇಮ್ನ ಹಿನ್ನಡೆಯಿಂದ ಚೇತರಿಸಿಕೊಂಡ ಅಗ್ರಶ್ರೇಯಾಂಕದ ಸಾತ್ವಿಕ್ ಸಾಯಿ ರಾಜ್ ರಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಕಳೆದ ಶನಿವಾರ ಥಾಯ್ಲೆಂಡ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಫೈನಲ್ಗೆ ಪ್ರವೇಶಿಸಿತು. ವಿಶ್ವ ಕ್ರಮಾಂಕದ 4ನೇ ಸ್ಥಾನದಲ್ಲಿರುವ ಭಾರತದ ಆಟಗಾರರು ಸೆಮಿಫೈನಲ್ ರೋಚಕ ಹಣಾಹಣಿಯಲ್ಲಿ ಮಲೇಷ್ಯಾದ ಗೋಹಾಸ್ಲೆಫಿ ಮತ್ತು ನೂರ್ ಇಜಾಜುದ್ದೀನ್ ಅವರನ್ನು ಹಿಮ್ಮೆಟ್ಟಿಸಿದೆ. 2019 ಮತ್ತು 2024ರಲ್ಲಿ ಪ್ರಶಸ್ತಿ ಗೆದ್ದಿರುವ ಸಾತ್ವಿಕ್ ಚಿರಾಗ್ ಇಲ್ಲಿ 3ನೇ ಕಿರೀಟದ ನಿರೀಕ್ಷೆಯಲ್ಲಿ ಇದ್ದಾರೆ. ಶಕ್ತಿಶಾಲಿ ಹೊಡೆತಗಳನ್ನು ಆಡಿದ ಅಗ್ರ ಶ್ರೇಯಾಂಕದ ಆಟಗಾರ ಕೀಗನ್ ಸ್ಮಿತ್ ನೇರ ಸೆಟ್ಗಳಿಂದ 4ನೇ ಶ್ರೇಯಾಂಕದ ಫಿಲಿಪ್ ಸೆಕುಲಿಕ್ ಅವರನ್ನು ಸೋಲಿಸಿ ಕರ್ನಾಟಕ ಓಪನ್ ATP 550 ಚಾಲೆಂಜರ್ ಟೂರ್ನಿಯಲ್ಲಿ ಕಳೆದ ಶನಿವಾರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಬೆಂಗಳೂರಿನ ಎಸ್ಎಂ ಕೃಷ್ಣ ಟೆನಿಸ್ ಕ್ರೀಡಾಂಗಣದಲ್ಲಿ 1:20 ಫೈನಲ್ ಆಸ್ಟ್ರೇಲಿಯಾದ ಎದುರಾಳಿಗೆ ಚೇತರಿಸುವ ಅವಕಾಶ ನೀಡದೆ ಪಂದ್ಯ ಗೆದ್ದಿದ್ದಾರೆ. ಟ್ರೋಫಿ ಜೊತೆಗೆ 9,12,000 ನಗದು ಬಹುಮಾನದ ಜೊತೆಗೆ 50 ATP ರ್ಯಾಂಕಿಂಗ್ ಪಾಯಿಂಟ್ಸ್ ಗಳಿಸಿದ್ದಾರೆ. ರನ್ನರಪ್ ಸೆಕುಲಿಕ್ ಅವರ ಖಾತೆಗೆ 25 ATP ಪಾಯಿಂಟ್ಸ್ ಮತ್ತು 5,28,000 ನಗದು ಬಹುಮಾನ ದೊರೆತಿದೆ. ನಿಕಿ ಪುಣಚ್ಚ ಸಾಕೇತ್ಗೆ ಪ್ರಶಸ್ತಿ ಒಲಿದಿದೆ. ಇದಕ್ಕೆ ಮೊದಲು ಭಾರತದ ನಿಕಿ ಕಲಿಯುಂಡ ಪುಣಚ್ಚ ಮತ್ತು ಸಾಕೇತ್ ಮೈನೇನಿ ಅವರು ಫೈನಲ್ನಲ್ಲಿ ನೇರ ಸೆಟ್ಗಳಿಂದ ಪೀಟರ್ ಬರ್ ಬಿರಿಯೋಕೌ ಗ್ರಿಗೋರಿ ಲೋಮಕಿನ್ ಅವರನ್ನು ಸೋಲಿಸಿ ಡಬಲ್ಸ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ವಿಜೇತ ಭಾರತದ ಜೋಡಿ 50 ATP ಪಾಯಿಂಟ್ಸ್ ಜೊತೆಗೆ 2,86,000 ನಗದು ಹಾಗೂ ರನ್ನರ್ಅಪ್ ಜೋಡಿಗೆ 30 ATP ಪಾಯಿಂಟ್ಸ್ ಮತ್ತು 1,67,000 ಬಹುಮಾನ ದೊರೆತಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಅಂದರೆ CBSE July 1-9 ತರಗತಿ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸಿದೆ. ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿ 3 ಭಾಷೆಗಳ ಕಲಿಕೆ ಕಡ್ಡಾಯಗೊಳಿಸಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2023 ಯೋಜನೆಯ ಭಾಗವಾಗಿ CBSE ಈ ಪರಿಷ್ಕರಣೆ ಮಾಡಿದೆ. 2 ಸ್ಥಳೀಯ ಭಾರತೀಯ ಭಾಷೆ ಅಧ್ಯಯನ ಮಾಡಿದ ನಂತರವೇ ವಿದ್ಯಾರ್ಥಿಗಳಿಗೆ 3ನೇ ಭಾಷೆಯಾಗಿ ಅಥವಾ 4ನೆಯ ಹೆಚ್ಚುವರಿ ಭಾಷೆಯಾಗಿ ವಿದೇಶಿ ಭಾಷೆಯ ಆಯ್ಕೆಗೆ ಅವಕಾಶ ಇದೆ ಅಂತ CBSE ಪ್ರಕಟಣೆಯಲ್ಲಿ ತಿಳಿಸಿದೆ. ಕರ್ನಾಟಕದ ನಗರ ಪ್ರದೇಶಗಳಲ್ಲಿ ಪ್ರತಿದಿನ 13,273 ಟನ್ ಕಸ ಸಂಗ್ರಹವಾಗುತ್ತಿದ್ದು 10,826 ಟನ್ ಕಸ ಮಾತ್ರ ಸಂಸ್ಕರಣೆಯಾಗುತ್ತಿದೆ. 2,447 ಟನ್ ಕಸ ಸಂಗ್ರಹಣೆಯಾಗದೆ ಕೊಳೆಯುತ್ತಿದೆ. ಕಸ ವಿಲೇವಾರಿ ಸಮಸ್ಯೆ ಬಗ್ಗೆ ವಿಚಾರಣೆ ನಡೆಸುತ್ತಿರುವ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಪ್ರಧಾನ ಪೀಠಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇದೇ 15ರಂದು ಸಲ್ಲಿಸಿರುವ ವರದಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 9 ಡಂಪಿಂಗ್ ಯಾರ್ಡ್ಗಳಲ್ಲಿ 97,00,000 ಟನ್ ಕಳೆಯ ಕಸ ಇದೆ. ಈ ಪೈಕಿ 14.84,00,000 ಟನ್ ಹಳೆಯ ಕಸವನ್ನು ಜೈವಿಕ ಸಂಸ್ಕರಣೆ ವಿಧಾನದ ಮೂಲಕ ಸಂಸ್ಕರಿಸಲಾಗಿದೆ. 24,00,000 ಟನ್ ಕಸ ವಿಲೇವಾರಿಗೆ ಟೆಂಡರ್ ಕರೆಯಲಾಗಿದೆ. ಈ ಎಲ್ಲ ಕಸಗಳನ್ನು 2027 ಆಗಸ್ಟ್ ಒಳಗೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುವುದು ಅಂತ ಅವರು ವರದಿಯಲ್ಲಿ ಹೇಳಿದ್ದಾರೆ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 222 ಡಂಪಿಂಗ್ ಯಾರ್ಡ್ಗಳಲ್ಲಿ 78,26,000 ಟನ್ ಹಳೆಯ ಕಸ ಇದೆ. 11,34,000 ಟನ್ ಹಳೆಯ ಕಸವನ್ನು ಜೈವಿಕ ಸಂಸ್ಕರಣೆ ವಿಧಾನದ ಮೂಲಕ ಸಂಸ್ಕರಿಸಲಾಗಿದೆ. ಎಲ್ಲ ಕಸಗಳನ್ನು 2027 ಡಿಸೆಂಬರ್ ಅಂತ್ಯದ ವೇಳೆಗೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುವುದು ಅಂತ ಅವರು ಪೀಠಕ್ಕೆ ತಿಳಿಸಿದ್ದಾರೆ. ರಾಜ್ಯ ಶಿಕ್ಷಣ ನೀತಿ ಆಯೋಗವು ಸಲ್ಲಿಸಿರುವ ಅಂತಿಮ ವರದಿಯನ್ನು ಪರಾಮರ್ಶಿಸಿ ಸೂಕ್ತ ಶಿಫಾರಸುಗಳನ್ನು ಮಾಡಲು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್, ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ನಡೆದಿದ್ದ ಸಂಪುಟ ಸಭೆಯಲ್ಲಿ ವರದಿಯ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿತ್ತು. ವರದಿಯನ್ನು ಅಧ್ಯಯನ ಮಾಡಿ ಶಿಫಾರಸುಗಳ ಅನುಷ್ಠಾನಕ್ಕೆ ವರದಿ ನೀಡಲು ಉಪ ಸಮಿತಿ ರಚಿಸಲು ನಿರ್ಧರಿಸಿ ಸಮಿತಿಯ ರಚನೆಯ ಅಧಿಕಾರವನ್ನು ಮುಖ್ಯಮಂತ್ರಿಗೆ ನೀಡಲಾಗಿತ್ತು. ಭಾರತ ಮತ್ತು ನೆದರ್ಲೆಂಡ್ಸ್ ನಡುವೆ ರಕ್ಷಣಾ ಪಾಲುದಾರಿಕೆ ಬಲಗೊಳಿಸಲು, ವಿರಳ ಖನಿಜಗಳು ಮತ್ತು ಇತರ ಮಹತ್ವದ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿಸಲು 17 ಒಪ್ಪಂದಗಳು ಏರ್ಪಟ್ಟಿವೆ. 2 ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಭದ್ರತೆ, ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ಕ್ವಾಂಟಮ್ ಕಂಪ್ಯೂಟಿಂಗ್ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಂಬಂಧ ಬಲಗೊಳ್ಳಲು ಈ ಒಪ್ಪಂದಗಳು ನೆರವಾಗಲಿವೆ. ನೆದರ್ಲೆಂಡ್ಸ್, ಸ್ವೀಡನ್, ನಾರ್ವೆ, ಇಟಲಿ ದೇಶಗಳಿಗೆ 4 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ ಪ್ರಧಾನಿ ರಾಬ್ ಜೆಟೆನ್ ಅವರ ಜೊತೆ ಮಾತುಕತೆ ನಡೆಸಿದ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ.
ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ 33ರಿಂದ 38ಕ್ಕೆ ತ್ವರಿತವಾಗಿ ಹೆಚ್ಚಿಸಲು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಈ ಕುರಿತು ಸಂಸತ್ತಿನಲ್ಲಿ ಮಸೂದೆ ಮಂಡಿಸಲು ಕೇಂದ್ರ ಸಚಿವ ಸಂಪುಟ 5ರಂದು ನಿರ್ಧಾರ ತೆಗೆದುಕೊಂಡಿತ್ತು. ಅದರ ಬೆನ್ನಲ್ಲೇ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. ಸುಪ್ರೀಂ ಕೋರ್ಟ್ ತಿದ್ದುಪಡಿ ಸುಗ್ರೀವಾಜ್ಞೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿ ಮಾಡಿದ್ದಾರೆ. 6 ತಿಂಗಳೊಳಗೆ ಈ ಸುಗ್ರೀವಾಜ್ಞೆ ಸಂಸತ್ತಿನಲ್ಲಿ ಅಂಗೀಕಾರ ಪಡೆಯಬೇಕು, ಇಲ್ಲದಿದ್ದರೆ ಅದು ರದ್ದಾಗುತ್ತದೆ. ರಾಜ್ಯದಲ್ಲಿ ಪ್ರತಿ ವರ್ಷ ಸಂಭವಿಸುವ ರಸ್ತೆ ಅಪಘಾತಗಳು ಮತ್ತು ಅವುಗಳಿಂದಾಗುವ ಸಾವಿನ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ. 2024ರಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ 2024ರ ಅವಧಿಯಲ್ಲಿ ಒಟ್ಟು 43,062 ರಸ್ತೆ ಅಪಘಾತಗಳು ಸಂಭವಿಸಿದ್ದು ಒಟ್ಟು 12,339 ಮಂದಿ ಜೀವ ಕಳೆದುಕೊಂಡಿದ್ದಾರೆ. 2020ಕ್ಕೆ ಹೋಲಿಸಿದರೆ ನಂತರದ 4 ವರ್ಷಗಳಲ್ಲಿ ರಸ್ತೆ ಅಪಘಾತದಲ್ಲಿನ ಸಾವಿನ ಸಂಖ್ಯೆ ಏರುಗತಿಯಲ್ಲಿ ಇದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈಚೆಗೆ ಬಿಡುಗಡೆ ಮಾಡಿರುವ ಭಾರತದಲ್ಲಿ ಅಪಘಾತ ಮತ್ತು ಆತ್ಮಹತ್ಯೆ ಸಾವುಗಳು 2024ರ ವರದಿಯಲ್ಲಿ ಈ ಮಾಹಿತಿ ಲಭ್ಯವಾಗಿದೆ. 2024ರಲ್ಲಿ ದೇಶದಲ್ಲಿ ಒಟ್ಟು 467,000 ರಸ್ತೆ ಅಪಘಾತಗಳು ಸಂಭವಿಸಿವೆ. ತಮಿಳುನಾಡಿನಲ್ಲಿ 67,526, ಮಧ್ಯಪ್ರದೇಶದಲ್ಲಿ 55,711, ಕೇರಳದಲ್ಲಿ 46,591. ರಾಜ್ಯದಲ್ಲಿ ಅತಿವೇಗದಿಂದ ಸಂಭವಿಸಿದ ಅಪಘಾತಗಳಲ್ಲಿ 10,614 ಮಂದಿ ಮೃತಪಟ್ಟಿದ್ದಾರೆ ಎಂಬ ಅಂಶ ಅಲ್ಲಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ವಾಹನ ಸ್ಥಳ ಪಥ ಸಾಧನಗಳು VLTD ಹಾಗೂ ಪ್ಯಾನಿಕ್ ಬಟನ್ಗಳನ್ನು ಸಮಯಕ್ಕೆ ಅನುಗುಣವಾಗಿ ಮತ್ತು ಪರಿಶೀಲಿಸಬಹುದಾದ ರೀತಿಯಲ್ಲಿ ಅಳವಡಿಸುವುದನ್ನು ಖಚಿತಪಡಿಸಿಕೊಳ್ಳುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. 1%ಕ್ಕಿಂತ ಕಡಿಮೆ ಸಾರಿಗೆ ವಾಹನಗಳು VLTD ಹೊಂದಿವೆ ಎಂಬುದು ಆತಂಕಕಾರಿ ಸಂಗತಿ. ಈ ಸಾಧನ ಪ್ರಯಾಣಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸಲಿದೆ ಅಂತ ನ್ಯಾಯಮೂರ್ತಿಗಳಾದ JB ಪಾರ್ದಿವಾಲ ಮತ್ತು KV ವಿಶ್ವನಾಥನ್ ಅವರದ್ದ ಪೀಠ ಹೇಳಿದೆ. ಕೇಂದ್ರ ಮೋಟಾರು ವಾಹನ ನಿಯಮಗಳು 1989 ಪೈಕಿ 125H ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಆದೇಶಿಸಿರುವ ನ್ಯಾಯಾಲಯ VLTD ಹಾಗೂ ಪ್ಯಾನಿಕ್ ಬಟನ್ಗಳನ್ನು ಪರಿಶೀಲಿಸದೆ ಯಾವುದೇ ಸಾರ್ವಜನಿಕ ಸೇವಾ ವಾಹನಗಳಿಗೆ ಸೆಕ್ಷನ್ 56 ಅಡಿ ಫಿಟ್ನೆಸ್ ಪ್ರಮಾಣ ಪತ್ರ ಅಥವಾ MV ಕಾಯ್ದೆಯ ಸೆಕ್ಷನ್ 66 ಅಡಿಯಲ್ಲಿ ಅನುಮತಿ ನೀಡಬಾರದು ಅಂತ ನಿರ್ದೇಶನ ನೀಡಿದೆ. ಭಾರತದ ಸ್ಟಾರ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಥಾಯ್ಲೆಂಡ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ನಲ್ಲಿ ರನ್ನರ್ಸ್ ಅಪ್ನೊಂದಿಗೆ ಅಭಿಯಾನ ಮುಗಿಸಿದ್ದಾರೆ. ಭಾನುವಾರ ನಡೆದ ಫೈನಲ್ ಹಣಾಹಣಿಯಲ್ಲಿ ಅಗ್ರಶ್ರೇಯಾಂಕದ ಸಾತ್ವಿಕ್ ಚಿರಾಜ್ ಇಂಡೋನೇಷ್ಯಾದ ಲಿಯೋ ರೋಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಟಿನ್ ಅವರಿಗೆ ಸೋತಿದ್ದಾರೆ. ವಿಶ್ವದ 4ನೇ ಕ್ರಮಾಂಕದ ಸಾತ್ವಿಕ್ ಚಿರಾಗ್ ಅವರಿಗೆ ಇದು ಈ ಋತುವಿನ ಮೊದಲ ಫೈನಲ್ ಆಗಿದೆ. 2019 ಮತ್ತು 2024ರಲ್ಲಿ ಪ್ರಶಸ್ತಿ ಗೆದ್ದಿದ್ದ ಭಾರತದ ಆಟಗಾರರು ಇಲ್ಲಿ 3ನೇ ಬಾರಿ ಕಿರೀಟ ಗೆಲ್ಲುವ ಪ್ರಯತ್ನದಲ್ಲಿದ್ದರು. ಆದರೆ ಇಂಡೋನೇಷ್ಯಾದ ಆಟಗಾರರು ಪಾರಮ್ಯ ಸಾಧಿಸಿದ್ದಾರೆ. ಒಟ್ಟು 4,55,00,000 ಬಹುಮಾನ ಮೊತ್ತದ ಟೂರ್ನಿ ಇದಾಗಿದೆ. ಮನೆಯಲ್ಲಿ ಹಣ ದೊರೆತ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ವಾಗ್ದಂಡನೆ ನೋಟಿಸ್ಗೆ ಸಂಬಂಧಿಸಿದಂತೆ ರಚಿಸಲಾಗಿದ್ದ ನ್ಯಾಯಮೂರ್ತಿಗಳ ವಿಚಾರಣಾ ಸಮಿತಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಗೆ ವರದಿ ಸಲ್ಲಿಸಿದೆ. ವಿರೋಧ ಪಕ್ಷಗಳ 146 ಸಂಸದರ ಸಹಿ ಇದ್ದ ನೋಟಿಸ್ ಸಲ್ಲಿಸಿದ್ದ ನಂತರ ವರ್ಮಾ ಅವರ ಮೇಲಿದ್ದ ಆರೋಪಗಳ ತನಿಖೆ ನಡೆಸಲು 3 ಸದಸ್ಯರ ವಿಚಾರಣಾ ಸಮಿತಿ ರಚಿಸಲಾಗಿತ್ತು. ಸಲ್ಲಿಕೆಯಾದ ಈ ವರದಿಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮುಂದೆ ಮಂಡಿಸಲಾಗುವುದು ಅಂತ ಲೋಕಸಭಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದ ಸಮಿತಿಯಲ್ಲಿ ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ BV ಆಚಾರ್ಯ ಇದ್ದರು. ಕೇರಳಂ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ನಾಯಕ VD ಸತೀಶನ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೇರಳದ ತಿರುವನಂತಪುರದ ಸೆಂಟ್ರಲ್ ಕ್ರೀಡಾಂಗಣದಲ್ಲಿ UDFನ ಸಹಸ್ರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಅಧಿಕಾರದ ಗೌಪ್ಯತೆ ಬೋಧಿಸಿದರು. ಸತೀಶನ್ ಅವರ ಬಳಿಕ 20 ಶಾಸಕರು ಸಂಪುಟದ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿರುವ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಯಾವುದೇ ಕಾನೂನು ಅಥವಾ ಸರ್ಕಾರದ ಅನುದಾನದಡಿ ಸ್ಥಾಪಿತವಾಗಿರುವ ಸಾರ್ವಜನಿಕ ಪ್ರಾಧಿಕಾರ ಅಲ್ಲದ ಕಾರಣ ಅದು ಮಾಹಿತಿ ಹಕ್ಕು ಅಂದರೆ RTI ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಕೇಂದ್ರ ಮಾಹಿತಿ ಆಯೋಗ ಆದೇಶ ನೀಡಿದೆ. ಕ್ರಿಕೆಟ್ ಮಂಡಳಿ ಕೂಡ ಸಾರ್ವಜನಿಕ ಪ್ರಾಧಿಕಾರವಾಗಿದ್ದು RTI ವ್ಯಾಪ್ತಿಗೆ ಬರುತ್ತದೆ ಎಂದು CIC 2018 ಅಕ್ಟೋಬರ್ನಲ್ಲಿ ನೀಡಿದ ಆದೇಶ ಪ್ರಶ್ನಿಸಿ BCCI ಮೇಲ್ಮನವಿ ಸಲ್ಲಿಸಿತ್ತು. ಅರ್ಜಿಯು ವಿಚಾರಣೆ ನಡೆಸಿದ ಮದ್ರಾಸ್

ಹೈಕೋರ್ಟ್ ಪ್ರಕರಣವನ್ನು ಸಿಐಸಿಗೆ ಮರಳಿಸಿತ್ತು. ಈ ನಡುವೆ ಮಾಹಿತಿ ಆಯುಕ್ತ ಪಿಆರ್ ರಮೇಶ್ ಈ ಆದೇಶ ನೀಡಿದ್ದಾರೆ. 2025 ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆಗೆ ತಿದ್ದುಪಡಿ ತರುವ ಮೂಲಕ ಕೇಂದ್ರ ಸರ್ಕಾರ ಬಿಸಿಸಿಐಯನ್ನು ಆರ್ಟಿಐ ವ್ಯಾಪ್ತಿಗೆ ಬರುವ ಪ್ರಸ್ತಾವವನ್ನು ಕೈಬಿಟ್ಟಿತ್ತು. ಸರ್ಕಾರಿ ಅನುದಾನದ ಪಡೆಯುವ ಕ್ರೀಡಾ ಮಂಡಳಿ ಮಾತ್ರ ಪಾರದರ್ಶಕತೆಯ ವ್ಯಾಪ್ತಿಗೆ ಬರುತ್ತದೆ ಅಂತ ಕಾನೂನಿನ ತಿದ್ದುಪಡಿ ತಂದಿತ್ತು. ರಾಜ್ಯ ಸರ್ಕಾರದ ಮೇಲ್ವಿಚಾರಣೆ ಅಥವಾ ನಿಯಂತ್ರಣದ ಆಧಾರದಲ್ಲಿ ಸಂಸ್ಥೆಯನ್ನು ಆರ್ಟಿಐ ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಸರ್ಕಾರಕ್ಕೆ ಸಂಸ್ಥೆಗೆ ಅಧಿಕಾರಿಗಳನ್ನು ನೇಮಕ ಮಾಡಲು ಅಥವಾ ಅದರ ಆಂತರಿಕ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ಅಧಿಕಾರವಿಲ್ಲ ಅಂತ ಆಯುಕ್ತರು ತೀರ್ಪಿನಲ್ಲಿ ಸ್ಪಷ್ಟ ಪಡಿಸಿದ್ದಾರೆ. ಬಿಸಿಸಿಐ ತನ್ನ ಮಾಧ್ಯಮ ಹಕ್ಕುಗಳು, ಪ್ರಾಯೋಜಕತ್ವ ಮತ್ತು ಟಿಕೆಟ್ ಮಾರಾಟದಂತಹ ವಾಣಿಜ್ಯ ಚಟುವಟಿಕೆಗಳ ಮೂಲಕ ತನ್ನ ಆದಾಯವನ್ನು ಸ್ವತಂತ್ರವಾಗಿ ಪಡೆದುಕೊಳ್ಳುತ್ತಿದೆ. ಇದು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದೆ ಮತ್ತು ಸರ್ಕಾರಿ ನಿಧಿಯನ್ನು ಅವಲಂಬಿಸಿಲ್ಲ. ಆದ್ದರಿಂದ ಸರ್ಕಾರ ಬಿಸಿಸಿಐಗೆ ಹಣಕಾಸಿನ ನೆರವು ಒದಗಿಸುತ್ತಿದೆ ಎಂದು ಹೇಳಲಾಗುವುದಿಲ್ಲ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ಭಾರತ ಸೀನಿಯರ್ ಮಹಿಳಾ ಹಾಕಿ ತಂಡ ಇದೇ ತಿಂಗಳ ಅಂತ್ಯಕ್ಕೆ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಲಿದ್ದು ಅಲ್ಲಿ 4 ಪಂದ್ಯಗಳ ಸರಣಿಯನ್ನು ಆಡಲಿದೆ. ಇದಕ್ಕಾಗಿ ಸಲೀಮಾ ಟೇಟೆ ನಾಯಕತ್ವದಲ್ಲಿ 22 ಆಟಗಾರ್ತಿಯರ ತಂಡವನ್ನು ಹಾಕಿ ಇಂಡಿಯಾ ಪ್ರಕಟಿಸಿದೆ. ಡಿಫೆಂಡರ್ ಆಟಗಾರ್ತಿಯರಾದ ಲಾಲ್ ತಂಟು ಲವಾಂಗಿ ಹಾಗೂ ಶಿಲ್ಪಿ ಡಬಾಸ್ ಅವರು ಭಾರತ ತಂಡದಲ್ಲಿ ಮೊದಲ ಬಾರಿ ಸ್ಥಾನ ಪಡೆದಿದ್ದಾರೆ. ಎಲ್ಲ 4 ಪಂದ್ಯಗಳು ಪರ್ತ್ನಲ್ಲಿ ಕ್ರಮವಾಗಿ ಮೇ 26, 27, 29 ಹಾಗೂ 30 ನಡೆಯಲಿವೆ. ಭಾರತದ ಆರ್ ಪ್ರಜ್ಞಾನಂದ ಅವರು ಸೂಪರ್ ಚೆಸ್ ಕ್ಲಾಸಿಕ್ ಟೂರ್ನಿಯ 4 ಸುತ್ತಿನಲ್ಲಿ ನೆದರ್ಲೆಂಡ್ಸ್ನ ಜೋರ್ಡೆನ್ ವಾವ್ ಪೋರಿಸ್ಟ್ ಜೊತೆ 35 ನಡೆಗಳಲ್ಲಿ ಡ್ರಾ ಮಾಡಿಕೊಂಡಿದ್ದಾರೆ. ಭಾನುವಾರದ ಪಂದ್ಯಗಳ ನಂತರ ಜರ್ಮನಿಯ ವಿನ್ಸೆಂಟ್ ಕೀಮರ್ ಮುನ್ನಡೆ ಸಾಧಿಸಿದ್ದಾರೆ. ಕೀಮರ್ 4 ಸುತ್ತಿನಲ್ಲಿ ಫ್ರಾನ್ಸ್ನ ಮ್ಯಾಕ್ಸಿಮ್ ವೇಷಿಯರ್ ಲಗ್ರಾವ್ ಅವರನ್ನು 38 ನಡೆಗಳಲ್ಲಿ ಸೋಲಿಸಿದರು. ಪ್ರಜ್ಞಾನಂದ, ವಾನ್ ಪೋರಿಸ್ಟ್, ಅನಿಶ್ ಗಿರಿ ಅವರು ತಲಾ 2.5 ಪಾಯಿಂಟ್ಸ್ ಸಂಗ್ರಹಿಸಿದ್ದಾರೆ. ಅನಿಶ್ ಗಿರಿ ಮತ್ತು ಜಾವೋಕೀರ್ ಸಿಂದೋರೋವ ನಡುವಣ ಪಂದ್ಯ ಡ್ರಾ ಆಯಿತು. ದೇಶದಲ್ಲಿ ಬೀದಿ ನಾಯಿಗಳ ಕಡಿತ ಪ್ರಕರಣಗಳು ಏರಿಕೆ ಆಗುತ್ತಿರುವ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಆಕ್ರಮಣಕಾರಿ ನಾಯಿಗಳನ್ನು ಕೊಲ್ಲಬಹುದು ಅಂತ ಮಹತ್ವದ ತೀರ್ಪು ನೀಡಿದೆ. ಆಸ್ಪತ್ರೆಗಳು, ಶಾಲೆಗಳು, ಬಸ್ ಹಾಗೂ ರೈಲು ನಿಲ್ದಾಣಗಳು, ಕ್ರೀಡಾ ಸಂಕೀರ್ಣಗಳಂತಹ ಸಾರ್ವಜನಿಕ ಸ್ಥಳಗಳಿಂದ ತೆರವುಗೊಳಿಸಿದ ಬೀದಿ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕು ಅಂತ 2025 ನವೆಂಬರ್ 7 ನೀಡಿದ ಆದೇಶ ಮಾರ್ಪಡಿಸಲು ನ್ಯಾಯಪೀಠ ಮಂಗಳವಾರ ನಿರಾಕರಿಸಿತು. ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ ವಿ ಅಂಜಾರಿಯಾ ಅವರನ್ನು ಒಳಗೊಂಡ ತ್ರಿಸದಸ್ಯ ಪೀಠವು ನ್ಯಾಯಾಲಯದ ಆದೇಶ ಮಾರ್ಪಾಡು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನು ವಜಾಗೊಳಿಸಿತು. ಅಪಾಯಕಾರಿ ನಾಯಿಗಳು ಕೊಲ್ಲುವ ಪ್ರಕ್ರಿಯೆಯನ್ನು ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ನ್ಯಾಯಪೀಠ ಅನುಮತಿ ನೀಡಿದೆ. ಕರ್ನಾಟಕ ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರನ್ನಾಗಿ ಹಿರಿಯ ಐಎಎಸ್ ಅಧಿಕಾರಿ ಹರ್ಷಗುಪ್ತಾ ಅವರನ್ನು ನೇಮಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ನಾಗರಾಜ್ ಎಂಎನ್ ಅವರನ್ನು ಕರ್ನಾಟಕ ಏಡ್ಸ್ ನಿಯಂತ್ರಣ ಸೊಸೈಟಿಯ ಒಂಬುಡ್ಸ್ಮನ್ ಆಗಿ ವರ್ಗಾಯಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಹುದ್ದೆಗೆ ಬನ್ವರ್ ಲಾಲ್ ಸಿಂಗ್ ಮೀನಾ ಅವರನ್ನು ವರ್ಗಾಯಿಸಲಾಗಿದೆ. ರಾಹುಲ್ ಶರಣಪ್ಪ ಸಂಕನೂರು ಅವರನ್ನು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ಆದೇಶ ಮಾಡಲಾಗಿದೆ. ನೌಕರರ ಭವಿಷ್ಯ ನಿಧಿ ಸಂಘಟನೆಯು ಅಂದರೆ ಇಪಿಎಫ್ಒ ಚಂದಾದಾರರಿಗೆ ತಮ್ಮ ಭವಿಷ್ಯ ನಿಧಿಯಲ್ಲಿನ ಪಿಎಫ್ ಹಣವನ್ನು ಯುಪಿಐ ಮೂಲಕ ಹಿಂದಕ್ಕೆ ಪಡೆಯುವ ಸೌಲಭ್ಯ ಶೀಘ್ರದಲ್ಲಿಯೇ ಸಿಗಲಿದೆ ಅಂತ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಈ ಸೌಲಭ್ಯದ ಪರೀಕ್ಷೆಗಳು ಪೂರ್ಣಗೊಂಡಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಹಿಂದಕ್ಕೆ ಪಡೆದ ಮೊತ್ತವು ಚಂದಾದಾರರ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತದೆ ಅಂತ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಿಎಫ್ ಖಾತೆಯಲ್ಲಿರುವ ಮೊತ್ತದಲ್ಲಿ ಹೆಚ್ಚಿನ ಪಾಲನ್ನು ಯುಪಿಐ ವ್ಯವಸ್ಥೆಯ ಮೂಲಕ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳುವ ಸೌಲಭ್ಯ ಒದಗಿಸುವ ಉದ್ದೇಶವನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯ ಹೊಂದಿದೆ. ಇದರ ಅಡಿಯಲ್ಲಿ ಎಷ್ಟು ಮೊತ್ತವನ್ನು ಪಿಎಫ್ ಖಾತೆಯಿಂದ ಯುಪಿಐ ವ್ಯವಸ್ಥೆಯ ಮೂಲಕ ಹಿಂಪಡೆಯಬಹುದು ಎಂಬುದನ್ನು ತಾವೇ ಪರಿಶೀಲಿಸಿಕೊಳ್ಳುವ ಅನುಕೂಲವು ಚಂದಾದಾರರಿಗೆ ಸಿಗಲಿದೆ. ಮೊತ್ತವು ಪಿಎಫ್ ಖಾತೆಗೆ ಜೋಡಣೆ ಆಗಿರುವ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತದೆ. ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಪುದುಚೇರಿಯಲ್ಲಿ ಹಿಂದೂ ದೇವಸ್ಥಾನಗಳ ಆಡಳಿತವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ 2012 ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ಪರಿಶೀಲನೆ ನಡೆಸಲಿದೆ. ನ್ಯಾಯಮೂರ್ತಿಗಳಾದ ಬಿ ವಿ ನಾಗರತ್ನ, ಸತೀಶ್ ಚಂದ್ರ ಶರ್ಮಾ ಅವರ ಪೀಠವು ಮರುಪರಿಶೀಲನಾ ಅರ್ಜಿಗಳನ್ನು ಅನುಮತಿಸುವ ಮೂಲಕ 2025 ಏಪ್ರಿಲ್ನಲ್ಲಿ ನೀಡಿದ್ದ ಆದೇಶವನ್ನು ಹಿಂಪಡೆದಿದೆ. ಹಿಂದಿನ ಆದೇಶದಲ್ಲಿ ಅರ್ಜಿದಾರರಿಗೆ ರಿಟ್ ಅರ್ಜಿಗಳನ್ನು ಸಲ್ಲಿಸುವ ಬದಲು ಆಯಾ ಹೈಕೋರ್ಟ್ಗಳನ್ನು ಸಂಪರ್ಕಿಸಲು ಸೂಚಿಸಲಾಗಿತ್ತು. ತಮಿಳುನಾಡು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಕಾಯ್ದೆ 1959, ಆಂಧ್ರಪ್ರದೇಶ ಧಾರ್ಮಿಕ ಸಂಸ್ಥೆಗಳ ಮತ್ತು ದತ್ತಿ ಕಾಯ್ದೆ 1987, ಪುದುಚೇರಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಕಾಯ್ದೆ 1972 ಮತ್ತು 87, ತೆಲಂಗಾಣ ಧಾರ್ಮಿಕ ಸಂಸ್ಥೆಗಳು ಮತ್ತು
ದತ್ತಿ ಕಾಯ್ದೆಯಲ್ಲಿನ ನಿಬಂಧನೆಗಳನ್ನು 2012 ಸಲ್ಲಿಸಲಾಗಿದ್ದ ಅರ್ಜಿಯಲ್ಲಿ ಪ್ರಶ್ನಿಸಲಾಗಿತ್ತು. ಈ ಮೂರು ಕಾಯ್ದೆಯಲ್ಲಿನ ನಿಬಂಧನೆಗಳು ಸಂವಿಧಾನದ 14 ಅಂದರೆ ಸಮಾನತೆಯ ಹಕ್ಕು, 19 ವೃತ್ತಿ ಸ್ವಾತಂತ್ರ್ಯ ಮತ್ತು 25, 26 ಮತ್ತು 31 ಎ ವಿಧಿಗಳನ್ನು ಉಲ್ಲಂಘಿಸುತ್ತವೆ ಎಂದು ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಸೂಪರ್ ಚೆಸ್ ಕ್ಲಾಸಿಕ್ನಲ್ಲಿ 4ನೇ ಬಾರಿ ಡ್ರಾ ಮಾಡಿದ್ದಾರೆ. 5ನೇ ಸುತ್ತಿನ ಪಂದ್ಯದಲ್ಲಿ ಅವರು ಅಮೆರಿಕ ವೆಸ್ಲಿ ಸೋ ಜೊತೆ 45 ನಡೆಗಳಲ್ಲಿ ಡ್ರಾ ಮಾಡಿಕೊಂಡರು. ಗ್ರ್ಯಾಂಡ್ ಚೆಸ್ ಟೂರ್ ಭಾಗವಾಗಿರುವ ಈ ಟೂರ್ನಿ 5ನೇ ಸುತ್ತಿನಲ್ಲಿ 5 ಪಂದ್ಯಗಳು ಡ್ರಾ ಆದವು. ಜರ್ಮನಿಯ ವಿನ್ಸೆಂಟ್ ಕಿಮ್ಮರ್ ಅರ್ಧ ಪಾಯಿಂಟ್ ಅಂತರದಿಂದ ಅಗ್ರಸ್ಥಾನ ಕಾಪಾಡಿಕೊಂಡಿದ್ದಾರೆ. ಅವರು 5ನೇ ಸುತ್ತಿನಲ್ಲಿ ನೆದರ್ಲೆಂಡ್ಸ್ನ ಅನಿಶ್ ಗಿರಿ ಜೊತೆ ಪಾಯಿಂಟ್ ಹಂಚಿಕೊಂಡಿದ್ದಾರೆ. ಪ್ರಜ್ಞಾನಂದ ಅವರು ಡಚ್ ಗ್ರ್ಯಾಂಡ್ ಮಾಸ್ಟರ್ಗಳಾದ ಅನಿಶ್ ಗಿರಿ ಮತ್ತು ಜೋರ್ಡನ್ ವಾನ್ ಪೋರಿಸ್ಟ್ ಅವರೊಂದಿಗೆ ತಲಾ 3 ಪಾಯಿಂಟ್ಸ್ ಕಲೆ ಹಾಕಿದ್ದು 2ನೇ ಸ್ಥಾನ ಹಂಚಿಕೊಂಡಿದ್ದಾರೆ. ಮ್ಯಾಕ್ಸಿಮ್ ವೇಷಿಯರ್ ಲಗ್ರಾವ ಮತ್ತು ವೆಸ್ಲಿಸೋ ಅವರು ತಲಾ 2.5 ಪಾಯಿಂಟ್ಸ್ ಶೇಖರಿಸಿದ್ದಾರೆ. ಅಮೆರಿಕದ ಫ್ಯಾಬಿಯೋನೋ ಕರ್ವಾನ ಮತ್ತು ವಿಶ್ವ ಚಾಂಪಿಯನ್ಶಿಪ್ ಚಾಲೆಂಜರ್ ಆಗಿರುವ ಜಾವೋಕಿರ್ ಸಿಂಧುರೋವಾ ಅವರು ತಲಾ 2 ಪಾಯಿಂಟ್ಸ್ ಸಂಗ್ರಹಿಸಿದ್ದಾರೆ. ಆತಿಥೇಯ ರೊಮೇನಿಯಾದ ಬೋಗ್ಲನ್ ಡೇನಿಯಲ್ ಡಿಕ್ 9ನೇ ಮತ್ತು ಫ್ರಾನ್ಸ್ ಅಲಿರೇಜಾ ಫಿರೋಜ್ ಕ್ರಮವಾಗಿ 9 ಮತ್ತು ಕೊನೆಯ ಸ್ಥಾನದಲ್ಲಿದ್ದಾರೆ. ಭಾರತದ ಅಶ್ಮಿತಾ ಚಾಲಿಹಾ ಅವರು ಅರ್ಹತ ಸುತ್ತಿನಲ್ಲಿ ಚೀನಾ ತೈಪೈ ಪಾಯ್ ಯುಪೋ ಅವರನ್ನು ಸೋಲಿಸಿ ಮಲೇಷ್ಯಾ ಮಾಸ್ಟರ್ ಸೂಪರ್ಸ್ 500 ಬ್ಯಾಡ್ಮಿಂಟನ್ ಟೂರ್ನಿಯ ಪ್ರಧಾನ ಸುತ್ತಿನಲ್ಲಿ ಆಡುವ ಅವಕಾಶ ಪಡೆದಿದ್ದಾರೆ. ಕಳೆದ ಮಂಗಳವಾರ ನಡೆದಂಥ ಪಂದ್ಯದಲ್ಲಿ ಅಶ್ಮಿತಾ ಯುಪೋ ಅವರನ್ನು ಪರಾಭವಗೊಳಿಸಿದರು. ಟೂರ್ನಿಯ ಮೊದಲ ಸುತ್ತಿನಲ್ಲಿ ವಿಶ್ವ ಕ್ರಮಾಂಕದ 56ನೇ ಸ್ಥಾನದಲ್ಲಿರುವ ಇಂಡೋನೇಷ್ಯಾದ ತಲೀಟಾ ರಮಧಾನಿ ವೀರ್ಯವಾನ್ ಅವರನ್ನು ಎದುರಿಸಲಿದ್ದಾರೆ. ಆದರೆ ಆಕರ್ಷಿ ಕಶ್ಯಪ್ ಅವರ ಸವಾಲು ಅರ್ಹತಾ ಸುತ್ತಿನಲ್ಲಿ ಕೊನೆಗೊಂಡಿದೆ. ಭಾರತದ ಡಬಲ್ಸ್ ಜೋಡಿಯಾದ ಹರಿಹರನ್ ಅಂಸಾ ಕರುಣನ್ ಮತ್ತು ಎಂ ಆರ್ ಅರ್ಜುನ್ ಜೋಡಿ 7ನೇ ಶ್ರೇಯಾಂಕದ ಸೋದರ ಜೋಡಿಯಾದ ಕ್ರಿಸ್ಟೋ ಪೊಪೋವಾ ಟೋಮ್ ಜೂನಿಯರ್ ಪೊಪೋವಾ ಅವರನ್ನು ಹಿಮ್ಮೆಟ್ಟಿಸಿದೆ. ಕನ್ನಡಿಗ ಕೆ ಎಲ್ ರಾಹುಲ್ ಅವರನ್ನು ಅಫ್ಘಾನಿಸ್ತಾನ ಎದುರಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಆಡಲಿರುವ ಭಾರತ ತಂಡಕ್ಕೆ ಉಪನಾಯಕರನ್ನಾಗಿ ಮಾಡಲಾಗಿದೆ. ರಿಷಭ್ ಪಂತ್ ಅವರನ್ನು ಉಪನಾಯಕತ್ವದಿಂದ ಕೆಳಗಿಳಿಸಲಾಗಿದ್ದು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಣಕ್ಕಿಳಿಯಲಿದ್ದಾರೆ. ಮಂಗಳವಾರ ಬಿಸಿಸಿಐ ಆಯ್ಕೆ ಸಮಿತಿಯು ಟೆಸ್ಟ್ ಹಾಗೂ ಏಕದಿನ ತಂಡಗಳನ್ನು ಪ್ರಕಟಿಸಿದೆ. ಉಭಯ ತಂಡಗಳಿಗೂ ಶುಭ್ಮನ್ ಗಿಲ್ ನಾಯಕರಾಗಿದ್ದಾರೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕರಾಗಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರು ಎರಡೂ ತಂಡಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ದೇವದತ್ತ ಪಡಿಕಲ್ ಅವರಿಗೆ ಟೆಸ್ಟ್ನಲ್ಲಿ ಮಾತ್ರ ಅವಕಾಶ ಲಭಿಸಿದೆ. ವೇಗಿ ಜಸ್ಪ್ರೀತ್ ಬೂಮ್ರಾ ಹಾಗೂ ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ. ಟೆಸ್ಟ್ ಪಂದ್ಯವು ಮಲ್ಲನ್ಪುರದಲ್ಲಿ ಜೂನ್ 6ರಂದು ಆರಂಭವಾಗಲಿದೆ. 3 ಏಕದಿನ ಪಂದ್ಯಗಳು ಸರಣಿಯು ಜೂನ್ 14ರಿಂದ ಆರಂಭವಾಗಲಿವೆ. ಧರ್ಮಶಾಲಾ, ಲಖನೌ ಮತ್ತು ಚೆನ್ನೈಗಳಲ್ಲಿ ಪಂದ್ಯ ನಡೀತವೆ. ಪ್ರಸಕ್ತ ಸಾಲಿನಲ್ಲಿ 800 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಅಂದರೆ KPS ಆರಂಭಕ್ಕೆ ಒಪ್ಪಿಗೆ ಸೂಚಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಶಾಲೆಗಳ ಆರಂಭಕ್ಕೆ ಆದಷ್ಟು ಶೀಘ್ರ ಟೆಂಡರ್ ಪ್ರಕ್ರಿಯೆ ನಡೆಸುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು 2026-27 ಶೈಕ್ಷಣಿಕ ವರ್ಷದ ಆರಂಭದಲ್ಲಿ 1000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯುವ ಗುರಿ ಹೊಂದಿತ್ತು. ಈಗ 800 ಶಾಲೆಗಳ ಆರಂಭಕ್ಕೆ ಸೂಚನೆ ಸಿಕ್ಕಿದೆ. ಜೂನ್ 1ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಈ KPS ಶಾಲೆಗಳಿಗೆ ಚಾಲನೆ ನೀಡಲಿದ್ದಾರೆ. 1 KPSC ಶಾಲೆಯಲ್ಲಿ ಒಟ್ಟು 1200 ಮಕ್ಕಳಿಗೆ ಪ್ರವೇಶಾವಕಾಶ ಸಿಗ್ತದೆ. ಒಮ್ಮೆ LKGಗೆ ದಾಖಲಾದಿ ಪಡೆದ ಮಗು ದ್ವಿತೀಯ PUCವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯಲು ಈ ಯೋಜನೆಯಡಿ ಅವಕಾಶ ಸಿಗಲಿದೆ. ಇದರಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಕ್ಕಳಿಗಾಗಿ ಖಾಸಗಿ ಶಾಲೆಗಳಿಗೆ ಸರಿಸಮಾನವಾದ ಉನ್ನತ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಜೊತೆಗೆ ಈ ಯೋಜನೆಗೆ ಸಂಬಂಧಿಸಿದ ಶಾಲೆಗಳಿಗೆ ವಿಶೇಷ ವರ್ಗದ ಶಿಕ್ಷಕರ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ 15,000 ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳುವ ಸಂಬಂಧ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ CM ಆದೇಶ ಮಾಡಿದ್ದಾರೆ. ಜೊತೆಗೆ ಪ್ರತಿಯೊಂದು KPS ಶಾಲೆಗಳಲ್ಲಿ ಅತ್ಯಾಧುನಿಕ ತರಗತಿ ಕೊಠಡಿಗಳು, ಗ್ರಂಥಾಲಯ, ಪ್ರಯೋಗಾಲಯಗಳನ್ನು ಸ್ಥಾಪಿಸಬೇಕು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಾಲಾ ಬಸ್ ಸೌಲಭ್ಯದ ಅಗತ್ಯವಿರುತ್ತದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಬಸ್ ಸೌಲಭ್ಯ ಕಲ್ಪಿಸುವ ಸಂಬಂಧ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿಧಾಮಗಳ ವ್ಯಾಪ್ತಿಯಲ್ಲಿ ಸಫಾರಿಗೆ ತೆರೆದ ವಾಹನ ಬಳಕೆ ಮಾಡದಂತೆ ಹಾಗೂ ಸಫಾರಿ ಕ್ಯಾಂಪರ್ಗಳಿಗೆ ಕಬ್ಬಿಣದ ಸರಳು ಒಡೆಯದ ಗಾಜು ಅಳವಡಿಸಬೇಕು ಅಂತ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ದುಬಾರೆ ಆನೆ ಶಿಬಿರದಲ್ಲಿ 2 ಆನೆಗಳ ಕಾಳಗದ ವೇಳೆ ಪ್ರವಾಸಿ ಮಹಿಳೆ ಮೃತಪಟ್ಟ ಆಘಾತಕಾರಿ ಘಟನೆ ಹಿನ್ನೆಲೆಯಲ್ಲಿ ಸಚಿವರು ಈ ಕ್ರಮ ಕೈಗೊಂಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಗಿರಿ ರಂಗನ ಬೆಟ್ಟ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೇಗುಡಿ ಸೇರಿದಂತೆ ರಾಜ್ಯದ ನಾನಾ ವನ್ಯಜೀವಿ ಮತ್ತು ಕಾನನಗಳಲ್ಲಿ ಸಫಾರಿ ನಡೀತಿದೆ.
ಮೂರು ವರ್ಷಗಳ ಹಿಂದೆ ಚನ್ನಪಟ್ಟಣ ತಾಲೂಕಿನಲ್ಲಿ ಆರಂಭಿಸಿದ್ದ ಆತ್ಮಹತ್ಯೆ ತಡೆ ಕಾರ್ಯಕ್ರಮ ಸುರಕ್ಷಾ ಪ್ರಾಯೋಗಿಕ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ನಿಮ್ಹಾನ್ಸ್ ಘೋಷಣೆ ಮಾಡಿದೆ. ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲೂ ಮೊದಲ ಹಂತದಲ್ಲಿ ಇದರ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. 2023ರಲ್ಲಿ ಸುರಕ್ಷಾ, ಆತ್ಮಹತ್ಯೆ ಮತ್ತು ಸ್ವಯಂ ಹಾನಿ ಪತ್ತೆ ಹೆಚ್ಚುವ ನಿಗಾ ವ್ಯವಸ್ಥೆ ಯೋಜನೆಯನ್ನು ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಲೈವ್ ಲೈಫ್ ಚೌಕಟ್ಟಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಚನ್ನಪಟ್ಟಣದಲ್ಲಿ 32 ಪಂಚಾಯಿತಿಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಲಾಗಿತ್ತು. ಇದಕ್ಕಾಗಿ 795 ತರಬೇತಿ ಪಡೆದ ಶಿಕ್ಷಕರು ಸೇರಿದಂತೆ ಇತರ ಸದಸ್ಯರಿದ್ದಾರೆ. 6,000 ಅಧಿಕ ಜನರನ್ನು ಭೇಟಿಯಾಗಿ ತಿಳುವಳಿಕೆ ನೀಡಿದ್ದಾರೆ ಅಂತ ನಿಮಾನ್ಸ್ ಹೇಳಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆಯಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಲು ಮತ್ತು ಅವರಿಗೆ ಸ್ಪಂದಿಸಲು ತರಬೇತಿ ನೀಡುವ ಉದ್ದೇಶದಿಂದ 4,185 ಕಾರ್ಯಕರ್ತರಿಗೆ, ಅಂದರೆ ಪೊಲೀಸ್ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು, ಅಗ್ನಿಶಾಮಕ, ಸುರಕ್ಷತಾ ಅಧಿಕಾರಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಅವರಿಗೂ ಕೂಡ ತರಬೇತಿ ನೀಡಲಾಗಿದೆ. ಜೊತೆಗೆ 69 ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗಳ ಆತ್ಮಹತ್ಯೆ ವರದಿಗಾಗಿ ನಿಗಾ ಇಡಲಾಗಿದೆ ಅಂತ ಹೇಳಿದ್ದಾರೆ. ಅಟಲ್ ಪಿಂಚಣಿ ಯೋಜನೆಯಡಿ ಅತ್ಯುತ್ತಮ ನೋಂದಣಿ ಸಾಧನೆ ತೋರಿದ ಸರ್ಕಾರಿ ಸ್ವಾಮ್ಯದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಹೊಸದಿಲ್ಲಿಯಲ್ಲಿ ನಡೆದಂಥ ಅಟಲ್ ಪಿಂಚಣಿ ವಾರ್ಷಿಕ ಸಮ್ಮಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಎಂ ನಾಗರಾಜು ಹಾಗೂ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ ರಾಮನ್ ಅವರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷ ಶ್ರೀಕಾಂತ್ ಎಂ ಬಂಡೇವಾಡ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಪ್ರಾಧಿಕಾರ ನೀಡಿದ್ದ 175,500 ಖಾತೆಗಳ ವಾರ್ಷಿಕ ಗುರಿ ಪ್ರತಿಯಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 249,185 ಅಟಲ್ ಪಿಂಚಣಿ ಯೋಜನೆಯ ಖಾತೆಗಳನ್ನು ತೆರೆಯುವ ಮೂಲಕ ಶೇಕಡ 142% ಸಾಧನೆ ದಾಖಲಿಸಿದೆ. ಈ ಮೂಲಕ ರಾಜ್ಯದ ಬ್ಯಾಂಕ್ಗಳಲ್ಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಥಮ ಸ್ಥಾನ ಪಡೆದಿದೆ. ಈ ಬ್ಯಾಂಕ್ ರಾಜ್ಯದಾದ್ಯಂತ 1,750 ಶಾಖೆಗಳ ಜಾಲ ಹೊಂದಿದೆ. ಒಟ್ಟು 110,994 ಕೋಟಿ ರೂಪಾಯಿ ವ್ಯವಹಾರ ಹೊಂದಿದ್ದು ಅಂದಾಜು 2 ಕೋಟಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ. ಎರಡು ಸಾವಿರದ 2026-27 ಶೈಕ್ಷಣಿಕ ಸಾಲಿಗೆ 1ನೇ ತರಗತಿಗೆ ದಾಖಲಾಗಲು ವಯೋಮಿತಿ ಸಡಿಲಿಕೆ ವಿಚಾರವನ್ನು ಮರುಪರಿಶೀಲಿಸಿ 1 ವಾರದೊಳಗೆ ಸೂಕ್ತ ಆದೇಶ ಹೊರಡಿಸುವಂತೆ ಹೈಕೋರ್ಟ್ ಶಾಲಾ ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದೆ. ಬೆಂಗಳೂರಿನ ಮಾಸ್ಟರ್ ಕೃಷ್ಣ ಗಣೇಶ್ ಸೇರಿ 6 ವಿದ್ಯಾರ್ಥಿಗಳು ಹಾಗೂ ಅವರ ಪರವಾಗಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರಿದ್ದ ರಜಾಕಾಲದ ಪೀಠ ಈ ಆದೇಶ ಮಾಡಿದೆ. ಅರ್ಜಿದಾರರ ಪರ ವಕೀಲರು ವಯೋಮಿತಿ ನಿಗದಿಪಡಿಸಿ ಶಾಲಾ ಶಿಕ್ಷಣ ಇಲಾಖೆ 28 ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶದಿಂದ ಸುಮಾರು 5 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ಕಳೆದ ಶೈಕ್ಷಣಿಕ ವರ್ಷ ನೀಡಿದ ಮಾದರಿಯಲ್ಲಿಯೇ 2026-27 ಶೈಕ್ಷಣಿಕ ವರ್ಷದ ಪ್ರಥಮ ತರಗತಿ ಪ್ರವೇಶಕ್ಕಾಗಿ ಕನಿಷ್ಠ ವಯೋಮಿತಿಯಲ್ಲಿ ಒಮ್ಮೆ ಸಡಿಲಿಕೆ ನೀಡಿ 5 ವರ್ಷ 5 ತಿಂಗಳು ವಯಸ್ಸಿನ ಮಕ್ಕಳಿಗೂ ಪ್ರವೇಶ ಅವಕಾಶ ಕಲ್ಪಿಸಬೇಕು ಅಂತ ಕೋರಿ ಅರ್ಜಿಯಲ್ಲಿ ನ್ಯಾಯಪೀಠವನ್ನು ಕೋರಲಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತುರ್ತು ಪರಿಷ್ಕರಣೆ, ಅಂದರೆ SIR ಅವಘಡಗಳ ರಾಜ್ಯದಲ್ಲೂ ಮರುಕಳಿಸುವ ಸಾಧ್ಯತೆಗಳ ಬಗ್ಗೆ ರಾಜ್ಯ ಸಚಿವ ಸಂಪುಟ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ಈ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸ್ಪಷ್ಟ ಆಧಾರಗಳ ಬಗ್ಗೆ ಚಿಂತನೆ ನಡೆಸಿ ಮುಂದಿನ ಹೆಜ್ಜೆ ತುಳಿಯಲು ನಿರ್ಧರಿಸಲಾಗಿದೆ. ಜೊತೆಗೆ ಆಡಳಿತ ಪಕ್ಷದ ನಾಯಕರು ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳ ಮುಖಂಡರು, ಮಾಜಿ ಶಾಸಕರು, ರೈತಪರ ಕನ್ನಡ ಸಂಘಟನೆಗಳ ಪ್ರತಿನಿಧಿಗಳ ವಿರುದ್ಧ ರಾಜ್ಯದ ನಾನಾ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 52 ಕ್ರಿಮಿನಲ್ ಪ್ರಕರಣಗಳನ್ನು ಅಭಿಯೋಜನೆಯಿಂದ ವಾಪಸ್ ಪಡೆಯಲು ಸಂಪುಟ ಸಭೆ ನಿರ್ಧರಿಸಿದೆ. ಜೊತೆಗೆ ರಾಜ್ಯದ 69,922 ಅಂಗನವಾಡಿ ಕೇಂದ್ರಗಳಿಗೆ ತಲಾ 3,000 ರೂಪಾಯಿ ವೆಚ್ಚದಲ್ಲಿ ಶಾಲಾ ಪೂರ್ವ ಶಿಕ್ಷಣ ಕಿಟ್ಗಳನ್ನು ಖರೀದಿಸಲು ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಈ ಉದ್ದೇಶಕ್ಕೆ ಒಟ್ಟು 20,98,00,000 ರೂಪಾಯಿಗಳು ಭರಿಸಲು ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಜೊತೆಗೆ ರಾಯಚೂರು ಮತ್ತು ಮಾನವಿ ತಾಲೂಕಿನಲ್ಲಿ ತುಂಗಭದ್ರ ಎಡದಂಡೆ ಕಾಲುವೆ ವಿತರಣಾ ನಾಲೆಗಳ ಅಚ್ಚುಕಟ್ಟು ಪ್ರದೇಶದ ಒಟ್ಟು 8,320 ಹೆಕ್ಟೇರ್ ಪ್ರದೇಶದ ನೀರಿನ ಕೊರತೆಯಾಗಿದೆ. ಈ ಬಾಧಿತ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶದ 182,70,00,000 ಮೊತ್ತದ ಮಠಮಾರಿ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಸಂಪುಟ ಸಭೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸಭೆ ಬಳಿಕ ಕಾನೂನು ಸಚಿವ HK ಪಾಟೀಲರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಕಾರಾಗೃಹದ ಆವರಣ, ಧಾರವಾಡ, ಬೆಳಗಾವಿ ಹಾಗೂ ಬಳ್ಳಾರಿ ಕೇಂದ್ರ ಕಾರಾಗೃಹಗಳ ಆವರಣದಲ್ಲಿ ಲಭ್ಯವಿರುವ ಕಾರಾಗೃಹ ಇಲಾಖೆಗೆ ಸೇರಿದ ಜಾಗಗಳನ್ನು ತೈಲ ಕಂಪನಿಗಳ ವತಿಯಿಂದ ಪೆಟ್ರೋಲ್ ಪಂಪ್ ಮತ್ತು ಮಾರಾಟ ಮಳಿಗೆಗಳನ್ನು ಸ್ಥಾಪಿಸುವ ಪ್ರಸ್ತಾವನೆಗಳಿಗೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಕಾರವಾರದಲ್ಲಿ ವೈದ್ಯ ಕಾಲೇಜು ಆವರಣದಲ್ಲಿ 200 ಹಾಸಿಗೆಗಳ ಸಾಮರ್ಥ್ಯದ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 100 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ನಿರ್ಮಾಣ ಮಾಡುವ ಪ್ರಸ್ತಾವನೆ ಕೂಡ ಆಡಳಿತಾತ್ಮಕ ಒಪ್ಪಿಗೆ ಸಿಕ್ಕಿದೆ. ಜೊತೆಗೆ ರಾಜ್ಯದ 32 ಸರ್ಕಾರಿ GTTC ₹90 ಕೋಟಿ ವೆಚ್ಚದಲ್ಲಿ ಹೊಸ ಯಂತ್ರೋಪಕರಣ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಶಹಪುರ ದೇವದುರ್ಗದಲ್ಲಿ ತಲಾ 50 ಹಾಸಿಗೆಗಳ MCH ಆಸ್ಪತ್ರೆ ನಿರ್ಮಾಣಕ್ಕೆ ಒಟ್ಟು 38 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಜೊತೆಗೆ ಲೋಕಾಯುಕ್ತ ದಾಳಿ

ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದ ಅಫಜಲ್ಪುರದ ಹಿಂದಿನ ತಹಸೀಲ್ದಾರ್ ಶಶಿಕಲಾ ಸಾದಗಟ್ಟಿ ಅವರನ್ನು ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಲು ಸಂಪುಟ ಸಭೆ ನಿರ್ಧಾರ ಮಾಡಿದೆ. ಜಿಬಿಎ ಹೊರತುಪಡಿಸಿ ರಾಜ್ಯದ ಉಳಿದ ಮಹಾನಗರ ಪಾಲಿಕೆಯಲ್ಲಿ ಯುಜಿಡಿ ಸಹಾಯಕರ ನೇಮಕಾತಿ ಸಂಬಂಧ ರಚಿಸಲಾಗಿರುವ ವಿಶೇಷ ನಿಯಮಗಳು 2026 ಒಪ್ಪಿಗೆ ನೀಡಲಾಗಿದೆ. ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಕಾಂಪಾ ನಿಧಿಯಲ್ಲಿ ಅವಕಾಶ ಇದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಲಾಖೆ ಹೆಸರಲ್ಲಿ ಆರ್ಟಿಸಿ ಇದ್ದರೂ ಅಲ್ಲಿ ಅರಣ್ಯ ಬೆಳೆಸಲಿಗಾಗಿ ಒತ್ತುವರಿ ನಡೀತಾ ಇರುತ್ತದೆ. ಕೂಡಲೇ ಇಂತಹ ಭೂಮಿ ಗುರುತಿಸಿ ಬೇಲಿ ಹಾಕಿ ಸ್ಥಳೀಯ ಸರ್ಕಾರದಿಂದ ಮತ್ತು ಹಿಂದೆ ರಾಜರ ಆಳ್ವಿಕೆ ಕಾಲದಲ್ಲಿ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಅರಣ್ಯ ಸ್ವರೂಪದರು ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗದೆ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾಗದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಾಗುತ್ತಿದೆ. ಕೂಡಲೇ ಮ್ಯೂಟೇಷನ್ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಭಾರತೀಯ ಷೇರುಪೇಟೆ ನಿಯಂತ್ರಣ ಸಂಸ್ಥೆಯಾಗಿರುವ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಗೆ ಅಮೆರಿಕ ಮೂಲದ ಹೂಡಿಕೆ ದಿಗ್ಗಜ ಕ್ಯಾಪಿಟಲ್ ಗ್ರೂಪ್ಗೆ ಸೇರಿದ 6 ವಿದೇಶಿ ಹೂಡಿಕೆದಾರ ಸಂಸ್ಥೆಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಸೆಬಿ ಸ್ಮಾಲ್ ಕ್ಯಾಪ್ ವರ್ಲ್ಡ್ ಫಂಡ್, ಅಮೆರಿಕನ್ ಫಂಡ್ಸ್ ಇನ್ಶೂರೆನ್ಸ್ ಸಿರೀಸ್ ಗ್ರೋತ್ ಇನ್ಕಮ್ ಫಂಡ್, ಅಮೆರಿಕನ್ ಫಂಡ್ಸ್ ಫಂಡಮೆಂಟಲ್ ಇನ್ವೆಸ್ಟರ್ಸ್, ದಿ ಗ್ರೋತ್ ಫಂಡ್ ಆಫ್ ಅಮೆರಿಕ, AMCAP ಫಂಡ್ ಮತ್ತು ಕ್ಯಾಪಿಟಲ್ ಗ್ರೂಪ್ AMCAP ಫಂಡ್ಸ್, ಈ 6 ಕಂಪನಿಗಳಿಗೆ ನೋಟಿಸ್ ನೀಡಲಾಗಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಬುಚಾರೆಸ್ಟ್ನಲ್ಲಿ ನಡೆಯುತ್ತಿರುವ ಸೂಪರ್ ಚೆಸ್ ಕ್ಲಾಸಿಕ್ನ 6ನೇ ಸುತ್ತಿನಲ್ಲಿ ರೊಮಾನಿಯಾ ಡಿಕ್ ಬಾಗ್ವನ್ ಡೇನಿಯಲ್ ವಿರುದ್ಧ ಡ್ರಾ ಸಾಧಿಸಿದ್ದಾರೆ. ಇದರೊಂದಿಗೆ ಭಾರತೀಯ ಆಟಗಾರ ಒಟ್ಟು 3.5 ಅಂಕಗಳನ್ನು ಹೊಂದಿದ್ದು ಜಂಟಿ 2ನೇ ಸ್ಥಾನ ಗಳಿಸಿದ್ದಾರೆ. ಈ ಮಧ್ಯೆ ಫ್ರಾನ್ಸ್ನ ಅಲಿರೇಜಾ ಫಿರೌಜ್ ಹಿಂದೆ ಸರಿದ ಕಾರಣ ಜರ್ಮನಿಯ ವಿನ್ಸೆಂಟ್ ಕಿಮರ್ 4 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ. ಇದು ಈ ವಾರದ ಕರೆಂಟ್ ಅಫೇರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ಇದುವರೆಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಕೇಳಿಬಂದ್ರೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ವೆಂಕಟೇಶ್ ಹೂಗಾರಿಯವರು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 6 ಗಂಟೆ. ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. 6:10 ಪ್ರಕಟಣೆಗಳು. 6:15 ಕಾರ್ಯಕ್ರಮ ಮಕ್ಕಳಿಗಾಗಿ. ಕಾರ್ಯಕ್ರಮ ಗೋಧೂಳಿ. ರಾಯಚೂರು ಜಿಲ್ಲೆಯ ನವೋದಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆದಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 8:00 ಚಿತ್ರಗೀತೆಗಳು. 8:30 ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಈರಣ್ಣ ವಾಲೇಕರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸದ್ವಿದ್ಯ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಗೋಪಾಲಕೃಷ್ಣ ಅವರ ವಯಲಿನ್ ವಾದನ. 10:30 ಕನ್ನಡ ಚಿತ್ರಗೀತೆಗಳು. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ವಿದ್ಯಾ ಭರತಹಳ್ಳಿ ಇವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ ಭುಜೇಂದ್ರ ಮಹೇಶ್ವಾಡಿ ಅವರ ರಚನೆ ವೃಂತಗಾನದಲ್ಲಿ. 6:40

ನಲವತ್ತು ನಿಮಿಷಕ್ಕೆ ರೈತರಿಗೆ ಸಲಹೆ ಕೇಳುವಿರಿ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ, ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು. 8:30 ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಷಯ ದೇಹದಾನದ ಮಹತ್ವ. ಈ ಕುರಿತು ನವೋದಯ ಮೆಡಿಕಲ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅನಾಟಮಿ ವಿಭಾಗದ ಅಧಿಕಾರಿಗಳಾದ ಡಾಕ್ಟರ್ ಭೀಮಶೆಟ್ಟಿ, ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು. ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಸಂಶೋಧನಾ ಕೇಂದ್ರ ರಾಯಚೂರು. 9:05 ವಿಶ್ವ ಸ್ಕಿಜೋಫ್ರೀನಿಯಾ ದಿನದ ಸಂದರ್ಭದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ರಾಯಚೂರಿನ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಇವರು. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ, ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ವಿಭಾಗ ರಾಯಚೂರು. 9:30 ಚಿತ್ರಗೀತೆಗಳು. ಇನ್ನು ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಯುವವಾಣಿ ಕಾರ್ಯಕ್ರಮ. ಸಿಂಧನೂರಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಸಂಧ್ಯಾ ಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಹಾಗೂ 8:30 ಜನಪದ ಸಂಗೀತ ಕಾರ್ಯಕ್ರಮ. 7:45 ಕನ್ನಡ ಭಾಷಣ, ವಚನಕಾರರ ಕಾಯಕ ತತ್ವ. ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ ಇವರು. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 9:15 ಭಾವಗೀತೆಗಳು. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಜಿನ್ ರೇಡಿಯೋ ಸ್ಕೋಪ್ ದೆಹಲಿ ಕೇಂದ್ರದಿಂದ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು.

0: टेलीलॉके ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
10: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ.
11: ಶರಣರ ಸತ್ಯಾನುಸಂಧಾನದ ಸರಣಿ.
9: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
10: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಈಗ ಕೇಳಿ ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿ. ಗೋಧುಳಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ನವೋದಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು.
1: ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
4: ಆಕಾಶವಾಣಿ ರಾಯಚೂರು.

ಇಂದಿನ ಗೋಧೂಳಿ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ನವೋದಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಆರಂಭದಲ್ಲಿ ಅಖಿಲ, ಅಕ್ಷತ, ಚೈತ್ರ, ಅಕ್ಷರಲೇಖ, ರೇಖಾ, ಮಾನಸ, ಪಾವನಿ ಹಾಗೂ ಸಾನ್ವಿ, ಸ್ವಾತಿ ಇವರಿಂದ ಜನಪದ ಗೀತೆಗಳು

0: ಕನಕದಾಸರ ಜೀವನ ಚರಿತ್ರೆ ಈ ಕುರಿತು ಮಾತನಾಡುತ್ತಾಳೆ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿನಿ ತಾಯಮ್ಮ.
1: ಕನಕದಾಸ, ದಾಸಶ್ರೇಷ್ಠ ಕನಕದಾಸ ಎಂದು ಕರೆಯಲ್ಪಡುವ ಇವರು ಇಂದಿನ ಭಾರತದ ಕರ್ನಾಟಕದ ಹರಿದಾಸ ಸಂತ ಮತ್ತು ದ್ವೈತ ವೇದಾಂತ ತತ್ವಜ್ಞಾನಿಯಾಗಿದ್ದರು. ಅವರು ಮಧ್ವಾಚಾರ್ಯ ದ್ವೈತ ತತ್ವಶಾಸ್ತ್ರದ ಅನುಯಾನಿ ಮತ್ತು ವ್ಯಾಸತೀರ್ಥರ ಶಿಷ್ಯರಾಗಿದ್ದರು. ಅವರು ಕರ್ನಾಟಕದ ಸಂಗೀತ ಸಂಯೋಜಕರು, ಕವಿ ಸುಧಾರಕ ಮತ್ತು ಸಂಗೀತಗಾರರಾಗಿದ್ದರು. ಅವರು ತಮ್ಮ ಕೀರ್ತನೆಗಳು ಮತ್ತು ಉಗಾಭೋಗಗಳಿಗೆ ಮತ್ತು ಕರ್ನಾಟಕ ಸಂಗೀತಕ್ಕಾಗಿ ಕನ್ನಡ ಭಾಷೆಯಲ್ಲಿ ಅವರ ಸಂಯೋಜನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇತರ ಹರಿದಾಸರಂತೆ ಅವರು ತಮ್ಮ ಸಂಯೋಜನೆಗಳಿಗೆ ಸರಳ ಕನ್ನಡ ಮತ್ತು ಸ್ಥಳೀಯ ಛಂದೋಬದ ರೂಪಗಳಿಗೆ ಬಳಸಿದ್ದಾರೆ. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ 1509 ಕುರುಬರ ನಾಯಕ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದರು. ಕನಕದಾಸರು ಬರೇ ಒಂದೇ ಜಾತಿಗೆ ಸೀಮಿತವಾದ ಭಕ್ತರಲ್ಲ, ಎಲ್ಲ ಜಾತಿಗೂ ಬೇಕಾದವರು. 15 ಮತ್ತು 16ನೇ ಶತಮಾನದಲ್ಲಿಯೇ ಜಾತಿಯ ವ್ಯವಸ್ಥೆಯ ಬಗ್ಗೆ ಸಮಾರ ಸಾರಿದ ಭಕ್ತರೆಂದರೆ ಕನಕದಾಸರೆಂದರೆ ತಪ್ಪಾಗಲಾರದು. ಕನಕದಾಸರ ಕಾವ್ಯನಾಮ ಆದಿಕೇಶವರಾಯ. ಶ್ರೀ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ್. ಕರ್ನಾಟಕದಲ್ಲಿ 15 ಮತ್ತು 16ನೇ ಶತಮಾನಗಳಲ್ಲಿಯೇ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ದಾಸರ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನೆಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧತೆಗಳಿಗೆ ಕಾಣಿಕೆಯನ್ನೆತ್ತವರು. ಕನಕದಾಸರು ಮತ್ತು ಪುರಂದರದಾಸರು ಕರ್ನಾಟಕ ಕೀರ್ತನೆ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ವರ್ಣಿಸಲಾಗಿದೆ. ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತು ಅವರಿಗೆ ವಿಪರೀತ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರು. ಕನಕದಾಸರು 5 ಪ್ರಮುಖ ಕೃತಿಗಳ ಜೊತೆಗೆ ಸುಮಾರು 240 ಕರ್ನಾಟಕದ ಸಂಗೀತ ಮತ್ತು ಸಂಯೋಜನೆಗಳಿಗೆ ಕೀರ್ತನೆ ಉಗಾಭೋಗಗಳಿಗೆ ಪದಗಳು ಮತ್ತು ತಾತ್ವಿಕ ಗೀತೆಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಸುಮಾರು 100 ಹಾಡುಗಳು, ಇಂಗ್ಲಿಷ್ನಲ್ಲಿ 60 ಹಾಡುಗಳು ಜನಪ್ರಿಯ ಪುಸ್ತಕಗಳಲ್ಲಿ ಪ್ರಕಟವಾಗಿದೆ. ಇವರ ಉಡುಪಿಯ ಪ್ರಯಾಣದ ನಂಬಿಕೆಯ ಪರೀಕ್ಷೆ. ಕನಕದಾಸರು ಜೀವನದಲ್ಲಿ ಅತ್ಯಂತ ನಿರಾಕಾರ್ಯ ಪ್ರಸಂಗಗಳಲ್ಲಿ ಒಂದು ಶ್ರೀಕೃಷ್ಣನ ಪವಿತ್ರ ಸ್ಥಾನವಾದ ಉಡುಪಿಯಲ್ಲಿ ನಡೆಯಿತು. ಅವರ ಗುರು ವ್ಯಾಸರಾಜ ಸ್ವಾಮೀಜಿಯವರು ಪ್ರಸಿದ್ಧ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಲು ಆಹ್ವಾನಿಸಿದಾಗ ಕನಕದಾಸರ ಜಾತಿ ಪೂರ್ವಗ್ರಹದ ಕಠೋರ ವಾಸ್ತವಗಳನ್ನು ಎದುರಿಸಿದರು. ಈ ಸಮಯದಲ್ಲಿ ದೇವಾಲಯ ಪ್ರವೇಶವನ್ನು ಕೆಲವು ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅವರ ಸ್ವಂತ ಸ್ಥಾನಮಾನವು ಹೊರತಾಗಿಯೂ ಕನಕದಾಸರಿಗೆ ಪ್ರವೇಶವನ್ನು ನಿರಾಕರಿಸಲಾಯಿತು. ಭಕ್ತಿ ಮತ್ತು ನೋವಿನಿಂದ ತುಂಬಿದ ಅವರ ಹಾಡುಗಳು ಸಾಮಾಜಿಕ ತತ್ವಮಾನ್ಯರನ್ನು ಪ್ರಶ್ನಿಸಿದವು ಮತ್ತು ಆಧ್ಯಾತ್ಮಿಕ ಸಮಾನತೆಯನ್ನು ಒತ್ತಿ ಹೇಳಿದವು. ಎಲ್ಲ ಜೀವಿಗಳು ಒಂದೇ ಭೂಮಿಯಿಂದ ಹುಟ್ಟುವೆ, ಒಂದೇ ನೀರನ್ನು ಕುಡಿಯುತ್ತವೆ, ಒಂದೇ ಸೂರ್ಯನಿಂದ ಬೆಚ್ಚಗಾಗುತ್ತವೆ. ನಂತರ ಉಡುಪಿಯ ಶಾಶ್ವತವಾಗಿ ಪರಿಹರಿಸಿದ ದೈವಿಕ ಪವಾಡ ನಡೆಯಿತು. ಕನಕದಾಸರ ಪ್ರಾಮಾಣಿಕ ಭಕ್ತಿಯಿಂದ ಪ್ರೇರಿತರಾಗಿ ಶ್ರೀಕೃಷ್ಣನ ವಿಗ್ರಹವನ್ನು ಪಶ್ಚಿಮಕ್ಕೆ ತಿರುಗಿ ಸಂತನ ಕಡೆಗೆ ಮುಖ ಮಾಡಿ ದೇವಾಲಯ ಗೋಡೆಯ ಸಣ್ಣ ಕಿಡಕಿಯನ್ನು ಭೇದಿಸಿ ಹೋಯಿತು ಎಂದು ಹೇಳಲಾಗುತ್ತದೆ. ಈ ಕಿಡಕಿಯನ್ನು ಇಂದು ಕನಕನ ಕಿಂಡಿ, ಕನಕನ ಕಿಡಕಿ ಎಂದು ಪೂಜಿಸಲಾಗುತ್ತದೆ. ಇಂಥ ಹರಿದಾಸರನ್ನು ಕರ್ನಾಟಕದವರೆಂದು ಹೇಳಿಕೊಳ್ಳಲು ನಮಗೆ ತುಂಬಾ ಹೆಮ್ಮೆ ಎನಿಸುತ್ತದೆ.
0: ಶ್ರೀಜಾ ಗೀತಿಕಾ, ರತಿಕಾ, ರತ್ನ, ತನ್ವಿ, ಉರುಕುಂದಮ್ಮ, ವಾಚ್ಯ, ಸನ್ನಿಧಿ, ಸ್ಫೂರ್ತಿ, ಉಮಾ ಹಾಗೂ ರಾಘವಿ ಇವರಿಂದ ಜನಪದ ಗೀತೆಗಳು.

0: ಇದುವರೆಗೆ ರಾಯಚೂರಿನ ನವೋದಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
1: ಪ್ರಸ್ತುತಿ ರಮಾ ಕುಲಕರ್ಣಿ.
0: ಮುಂದಿನ ಗೋಧೂಳಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟಿಯವರ ರಚನೆಯಲ್ಲಿರುವಂತಹ ಭಾವಗೀತೆಯನ್ನು ಜಯಶ್ರೀವರ ಸ್ವರದಲ್ಲಿ ಕೇಳಿಬಂದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:37 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಾರಿಗೆ 2000
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
0: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
0: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಕೊಡುವಿರಿ?
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ. ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲಾ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನ ಹಂಚಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Sab 350 years, so itna generation chale jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ

ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇವಿಷ್ಟು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ರೈತ ಬಂದವರೇ, ಹಾಗಾದರೆ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರೊಂದಿಗೆ ಸಂದರ್ಶನ ಕೇಳೋಣ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವು ನೀರಿನ ಆಘಾತ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ. ಅತಿವೃಷ್ಟಿ, ಅನಾವೃಷ್ಟಿ, ಹೀಗೆ ಸಕಲ ಸಮಸ್ಯೆಗಳು ಕೃಷಿ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ. ಬಿದ್ದಂತಹ ಮಳೆ ನೀರನ್ನು ವೈಜ್ಞಾನಿಕವಾಗಿ ಯಾಕೆ ನಾವು ಸಂಗ್ರಹಣೆಗೆ ಒತ್ತು ಕೊಡುತ್ತಿಲ್ಲ? ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಆಗಿರ್ಬೋದು ಅಥವಾ ಬರ, ಈ ಕ್ಷಾಮ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀರು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಅಗತ್ಯ ಕ್ರಮಗಳಲ್ಲಿ ಒಂದಾಗಿದೆ. ಹೀಗಾಗಿ ನಮ್ಮ ರೈತ ಬಾಂಧವರಿಗೆ ಈ ನೀರಿನ ಮಹತ್ವ, ನೀರಿನ ಸಂರಕ್ಷಣೆ, ಯಾಕೆ ಈ ನೀರು ಮತ್ತು ಮಣ್ಣು ನಮ್ಮ ಕೃಷಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಮಣ್ಣು ಮತ್ತು ನೀರು ಸಂರಕ್ಷಣಾ ತಂತ್ರಜ್ಞರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ದಂಡು ಸರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ.
2: ನಮಸ್ಕಾರ ಸರ್.
1: ಹೇಳಿ ಸರ್, ಈಗ ನೀರಿನ ಒಂದು ಮಹತ್ವ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ಕೊಡ್ತೀವಿ, ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ನೀರಿನ ಮಹತ್ವ ತಮ್ಮ ವಿಚಾರದಲ್ಲಿ ಹೇಗಿದೆ?
2: ನೀರು ಅತ್ಯಂತ ಮಹತ್ವವಾದ ನೈಸರ್ಗಿಕ ಸಂಪನ್ಮೂಲ, ಮತ್ತು ನಾವು ಪಂಚಭೂತಗಳಲ್ಲಿ ಇದು ಒಂದು ವಸ್ತು ಅಂತ ನಾವು ಹೇಳ್ಬೋದು. ನೀರು, ಅಗ್ನಿ, ಭೂಮಿ, ವಾಯು ಮತ್ತು ಆಕಾಶ ಅಂತೇಳಿ ಪಂಚಭೂತಗಳಲ್ಲಿನೂ ನಾವು ಇದು ಒಂದು ವಸ್ತು ಅಂತ ನಿಸರ್ಗದಲ್ಲಿ ಹೇಳ್ಕೊಂತೀವಿ. ಪಂಚಭೂತಗಳು ಒಂದಕ್ಕೊಂದು ಅವಿಭಾನ ಸಂಬಂಧ ಹೊಂದಿದ್ದು ಅವುಗಳಲ್ಲಿ ನೀರು ಎಲ್ಲ ಜೀವ ಸಂಕುಲಕ್ಕೂ ಅತ್ಯಂತ ಅವಶ್ಯಕ ಒಂದು ವಸ್ತುವಾಗಿದೆ, ನೈಸರ್ಗಿಕ ವಸ್ತುವಾಗಿದೆ. ಇದನ್ನು ನಾವು ಭೂಮಿ ಮೇಲೆ ಬೇರೆ ಬೇರೆ ರೂಪದಲ್ಲಿ ನಾವು ಹಂಚಿಕೆ ಮೂಲಕ ನಾವು ನೋಡ್ತೀವಿ. ಅದು ಹೇಗಂತಂತಂದರೆ ಸುಮಾರು 97% ಭಾಗ ಸಮುದ್ರಗಳಲ್ಲಿ ನೀರು ನೋಡ್ತೀವಿ ಸರ್.
1: ಅಂದರೆ ಒಟ್ಟು ನೀರಿನ ಪ್ರಮಾಣ 97% ಸಾಗರ ಸಮುದ್ರದಲ್ಲಿ
2: ನೋಡ್ತೀವಿ. ಕೇವಲ 3% ಮಾತ್ರ ಸಿಹಿ ನೀರು, ಸಿಹಿ ನೀರು ರೂಪದಲ್ಲಿ ನಾವು ನೋಡ್ತೀವಿ.
1: ಅಂತಂದರೆ ಈಗ ಸಮುದ್ರದಲ್ಲಿನೇ ಅಗಾಧ ಪ್ರಮಾಣದ ನೀರು ಸಂಗ್ರಹ ಆಗಿದೆ, ನಮಗೆ ಲಭ್ಯವಾಗಿರುವಂಥ ನೀರು ಅಲ್ಪ ಪ್ರಮಾಣ.
2: ಈ ಅಲ್ಪ ಪ್ರಮಾಣದಲ್ಲಿ ನಾವು ಕುಡಿಯೋಕೆ, ಇಂಡಸ್ಟ್ರಿ, ಅಗ್ರಿಕಲ್ಚರ್ ಎಲ್ಲ ರೀತಿ ನಾವು ಬಳಸಬೇಕಾಗಿದೆ. ಈ ಅಲ್ಪ ಪರ್ಸೆಂಟ್ನಲ್ಲಿ ನೋಡ್ರಿ, ಈ 3% ಸಿಹಿ ನೀರಿನಲ್ಲಿ ಇದನ್ನ ನಾವು 100% ತಗೊಂಡಾಗ 30.1% ಅಂತರ್ಜಲ ರೂಪದಲ್ಲಿ ನೋಡ್ತೀವಿ ಸರ್. 68.7% ಮಂಜುಗಡ್ಡೆ ಐಸ್ ರೂಪದಲ್ಲಿ ನೋಡ್ತೀವಿ. ಅದೇ ರೀತಿ 0.3% ಮೇಲ್ಮೈ ನೀರು ಅಂದ್ರೆ ರನ್ಆಫ್ ರೂಪದಲ್ಲಿ,
1: ಭೂಮಿಯ ಮೇಲ್ಗಡೆ ಇರುವಂತದ್ದು
2: ರನ್ಆಫ್ ರೂಪದಲ್ಲಿ ನಾವು ನೋಡ್ತೀವಿ. ಇನ್ನ 0.9% ಇತರ ರೂಪದಲ್ಲಿ ನಾವು ನೋಡ್ತೀವಿ. ಇದು ಕೇವಲ 3% ನೀರಿನಲ್ಲೇ ಇರತಕ್ಕಂತ ಹಂಚಿಕೆ. ಈ ಹಂಚಿಕೆಯಲ್ಲಿ ಮತ್ತೆ 0.3% ಏನ್ ಹರಿವಿದೆಲ್ಲ ಸರ್, ರನ್ಆಫ್ ವಾಟರ್. ಆ ರನ್ಆಫ್ ವಾಟರ್ನಲ್ಲೇ 87% ಸಮುದ್ರಕ್ಕೆ ಸೇರ್ತದೆ, ನದಿ ಸೇರಿ ನದಿಯಿಂದ ಸಮುದ್ರಕ್ಕೆ ಸೇರ್ತದೆ 87%.
1: 3% ನೀರು ಇದ್ದಂಥದ್ದು ಅದು ಒಟ್ಟು 87% ಅದು ಅನಾವಶ್ಯಕವಾಗಿ ಸಮುದ್ರ ಸೇರ್ತದೆ,
2: ಹಳ್ಳ ಮೂಲಕ ಹಳ್ಳ ಮತ್ತೆ ನದಿ ಮೂಲಕ ಹರಿದು ಹೋಗ್ತದೆ.
1: ಅಂದ್ರೆ ನೀರಿನ ಮಹತ್ವ ಬಹಳಷ್ಟು ಇದೆ. ಬೀಳುವಂತಹ ಒಂದು ಅಥವಾ ಲಭ್ಯ ಇರುವಂತಹ ಕೇವಲ 3% ನೀರನ್ನು ನಾವು ಬಹಳಷ್ಟು ವಿವೇಚನೆಯಿಂದ ಸಂರಕ್ಷಣೆ ಮಾಡಿ ಬಳಸಬೇಕಾಗ್ತದೆ ಮಾಹಿತಿ.
2: ಅದೇ ರೀತಿ 2% ನದಿಗಳ ಮೂಲಕ ಹರಿತದೆ ಸರ್.
1: ಅಂದ್ರೆ ನೀರು 3ರಲ್ಲಿ
2: 11% ಜೌಗು ಪ್ರದೇಶದಲ್ಲಿ ಅಲ್ಲಿ ತಗ್ಗು ಪ್ರದೇಶ ಏನಿರ್ತಾವಲ್ಲ ಅಲ್ಲಿ ನಿಂತಿರ್ತದೆ. ಇದು 0.3% ನಲ್ಲಿರ್ತಕ್ಕಂಥ ಸಿಹಿ ನೀರಿನ
1: ಹಂಚಿಕೆ. ಹೌದು ಸರ್, ಬಹಳಷ್ಟು ವಿಚಾರವನ್ನು ಹೇಳಿದ್ರಿ. ನೋಡಿ, ನಾವು ಅನಾವಶ್ಯಕವಾಗಿ ಬೇಕಾಬಿಟ್ಟಿಯಾಗಿ ಕೃಷಿಯಲ್ಲಾಗಿರ್ಬೋದು ಅಥವಾ ನಮ್ಮ ಗೃಹ ಬಳಕೆಯಾಗಿರ್ಬೋದು, ಇನ್ಯಾವುದೇ ಕೆಲಸಕ್ಕೆ ನಾವು ನೀರನ್ನು ವಿವೇಚನಾ ರಹಿತವಾಗಿ ನಾವು ಬಳಕೆ ಮಾಡ್ತೀವಿ. ನಾವು ಈ ಥರದ ಅಂಶಗಳನ್ನು ನಾವು ಗಮನದಲ್ಲಿಟ್ಟು ನೋಡಿದಾಗ ಇದರ ಮಹತ್ವ ನಮಗೆ ಅರಿವಾಗ್ತದೆ. ಜೊತೆಗೆ ಈಗ ನೀರಿನ ಅಗತ್ಯತೆ ಪ್ರತಿ ವ್ಯಕ್ತಿಗೆ ನಾವು ನೋಡ್ತೀವಿ. ಪ್ರತಿಯೊಂದು ನಮ್ಮ ದಿನಚರಿಗೆ ಬೇಕಾಗ್ತದೆ, ನಮ್ಮ ಸ್ನಾನಕ್ಕೆ, ಅಡುಗೆಗೆ, ಬಟ್ಟೆಗೆ, ನಮ್ಮ ಬೇಕಾದ ಇನ್ನಿತರ ದೈನಂದಿನ ಚಟುವಟಿಕೆಗಳ ನೀರು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಇದರ ಅಗತ್ಯತೆ ತಾವು ಒಬ್ಬ ವಿಜ್ಞಾನಿಗಳಾಗಿ ಎಷ್ಟು ಬೇಕಾಗ್ತದೆ?
2: ಇದು 2001 ವಾರ್ಷಿಕವಾಗಿ ಸರಾಸರಿ ಒಬ್ಬ ವ್ಯಕ್ತಿಗೆ 2001 1816 ಘನಮೀಟರಷ್ಟು ಸಿಗ್ತಿತ್ತು.
1: 1816 ಘನಮೀಟರಷ್ಟು
2: ಒಬ್ಬ ವ್ಯಕ್ತಿಗೆ ವಾರ್ಷಿಕವಾಗಿ ಸಿಗ್ತಿತ್ತು
1: ವರ್ಷಕ್ಕೆ.
2: ಅದೇ ರೀತಿ 2011 1545
1: ಘನಮೀಟರಷ್ಟು
2: ಕಡಿಮೆ ಆಯ್ತು ನೋಡ್ರಿ, ಕಡಿಮೆ ಆಗ್ತಾ
1: ಬಂತು.
2: ಮತ್ತೆ 2021 1486 ಘನಮೀಟರ್
1: ಮತ್ತೆ ಕಡಿಮೆ
2: ಕಡಿಮೆ ಆಯ್ತು.
1: ಹೌದು.
2: ಮತ್ತೆ ಮುಂದ ಫೋರ್ಕ್ಯಾಸ್ಟಿಂಗ್ ಅಂದ್ರೆ ಮುಂದಿನ ದಿನಗಳಲ್ಲಿ 2031 ಇನ್ನ 4-5 ವರ್ಷಕ್ಕೆ ಖಾಲಿ 1367 ಘನಮೀಟರ್ ಅಷ್ಟೇ ನೀರು ಸಿಗ್ತದ
1: ನೋಡ್ರಿ. ಬರ್ಬರ್ತ ದಿನಗಳು ಕಳೆದಂತೆ ನೀರಿನ ಅಗತ್ಯತೆ ನಮಗೆ ಸಿಗುವಂತ ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತದೆ,
2: ಜನಸಂಖ್ಯೆ ಹೆಚ್ಚಾಗ್ತಾ ಇದೆ.
1: ಹೌದು,
2: ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ನೀರು ಕಡಿಮೆ ಸಿಗ್ತಾ ಇದೆ.
1: ಅದಕ್ಕೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ನೀರಿನ ಮೀಟರ್ಗಳಲ್ಲಿ ನೋಡ್ತಾ ಇದ್ದೀವಿ, ಲೀಟರ್ಗಳಲ್ಲಿ ನೋಡ್ತಾ ಇದ್ದೀವಿ, ಬಾಟಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಅಂತಂದ್ರೆ ಅದರ ಲಭ್ಯತೆ ಜೊತೆಗೆ ಮುಖ್ಯವಾಗಿ ಸಿಹಿ ನೀರಿನ ಲಭ್ಯತೆ ಬಹಳಷ್ಟು ಕಡಿಮೆ ಇದೆ ಅಂತ ತಾವು ವೈಜ್ಞಾನಿಕವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಜೊತೆಗೆ ಈಗ ನೀರಿನ ಪುನಶ್ಚೇತನದ ಅವಶ್ಯಕತೆ ಬಹಳ ಇದೆ. ಯಾಕಂತಂದ್ರೆ ಈಗ ಹಳ್ಳ ಕೊಳ್ಳ ನೇರವಾಗಿ ನಾವು ನೀರನ್ನು ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಹೇಗೆ ಪುನಶ್ಚೇತನ ಮಾಡಲಿಕ್ಕೆ ಸಾಧ್ಯತೆ ಇದೆ?
2: ಸಾಧ್ಯತೆ ಇದೆ ಸರ್. ಈಗ ಮಳೆ ಬರ್ತದ, ಮಳೆ ಬಂದಾಗ ಇಮಿಡಿಯೇಟ್ಲಿ ಭೂಮಿ ಮೇಲೆ ಭೂಮಿಯ ಎಷ್ಟು ಬೇಕಾದಕ್ಕ ಅಷ್ಟು ನೀರು ತಗೊಂತದೆ. ಹೆಚ್ಚಾಗಿದ್ದ ನೀರು ರನ್ ಆಫ್ ಮೂಲಕ ತಗ್ಗು ಪ್ರದೇಶದಲ್ಲಿ ಸೇರ್ತದೆ, ತಗ್ಗು ಅಥವಾ ಹಳ್ಳದಲ್ಲಿ ಸೇರ್ತದೆ. ಆ ಹಳ್ಳದಲ್ಲಿ ಸೇರಿ ದೊಡ್ಡ ಹಳ್ಳ ಅಂತ ಸೇರಿ ಮತ್ತೆ ನದಿಗಳಲ್ಲಿ ಸೇರಿ ಜಲಾಶಯಗಳಲ್ಲಿ ಸೇರ್ತದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್, ಈ ನೀರು ಜೊತೆ ಬರೀ ನೀರಷ್ಟೇ ಇರಲ್ಲ, ಅದ್ರ ಜೊತೆಗೆ ಮಣ್ಣನ್ನು ಕೊಚ್ಕೊಂಡು ಹೋಗ್ತದೆ.
1: ಸೂಕ್ಷ್ಮಾಣುಜೀವಿ ಮೇಲ್ಪದರು,
2: ಆ ಮಣ್ಣಿನ ಮೇಲ್ಪದರು, ಅತ್ಯಂತ ಫರ್ಟಿಲಿಟಿ ಇರ್ತಕ್ಕಂಥ ಮಣ್ಣು, ಮೇಲ್ಮೈ ಮಣ್ಣು ಆ ನೀರು ಜೊತೆ ಹರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಸೆಡಿಮೆಂಟ್ ಅಂತ ಕರಿತೀವಿ.
1: ಹೌದು,
2: ಆ ಸೆಡಿಮೆಂಟ್ನು ನೀರಿನ ಜೊತೆ ಸೇರಿ ಜಲಾಶಯಗಳಲ್ಲಿ ಸೇರ್ತದೆ.
1: ಅಂದ್ರೆ ಇದನ್ನ ನಾವು ಭೂಸವಕಳಿ ಅಂತಲೂ ಕೂಡ ಕರೀತಾರೆ.
2: ಎಸ್ ಸರ್, ಕರೆಕ್ಟ್ ಸರ್. ಸೆಡಿಮೆಂಟ್ ಮೂಲಕ ಜಲಾಶಯಗಳಲ್ಲಿ ಸೇರಿ ಇವತ್ತು ನಮ್ಮ ರಾಜ್ಯದಲ್ಲಿ ನದಿ ಮತ್ತು ಜಲಾಶಯಗಳಲ್ಲಿ ಮತ್ತು ಕೆರೆಗಳಲ್ಲಿ ಒಟ್ಟು 3475 TMC ರಷ್ಟು ಶೇಖರಣೆ ಸಾಮರ್ಥ್ಯ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ. ನದಿ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರುವುದರಿಂದ ಕೇವಲ 1703 TMC ಅಂದ್ರೆ 49% ರಷ್ಟು ಮಾತ್ರ ನೀರಿನ ಸಂಗ್ರಹಣೆ ಆಗ್ತಾ
1: ಇದೆ.
2: ಉಳಿದಿದ್ದು 51% ಅಂದ್ರೆ 1772 TMC ಅಷ್ಟು ನಮಗೆ ಕಣ್ಣಿಗೆ ಕಾಣ್ತದ ನೀರು ಹಳ್ಳದ ನದಿಗಳ ಮೂಲಕ ಸಮುದ್ರ ಸೇರ್ತದೆ. ಯಾಕಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಕೆರೆಗಳಲ್ಲಿ ಮತ್ತೆ ಜಲಾಶಯಗಳಲ್ಲಿ ಹೂಳು ತುಂಬಿದೆ. ಹೂಳು ತುಂಬಿದ್ರಿಂದ ಆ ನೀರು ಶೇಖರಣೆ ಎಷ್ಟು ಕೆಪಾಸಿಟಿ ಬೇಕೋ ಅಷ್ಟು ಆಗ್ತಾ ಇಲ್ಲ. ಹಂಗಾಗಿ ಅದೇನಾಗ್ತದೆ, ಹರ್ಕೊಂಡು ಸಮುದ್ರ ಸೇರ್ತದೆ. ಆ ಮಣ್ಣು ಫಲವತ್ತತೆ ಮಣ್ಣು ಹರ್ಕೊಂಡು ಹೋಗೋದ್ರಿಂದ ಅಲ್ಲಿ ಈಲ್ಡ್ನು ಕಡಿಮೆ ಆಗ್ತದೆ,
1: ಇಳುವರಿ ಕಡಿಮೆ ಆಗ್ತದೆ. ಫಲವತ್ತತೆ ನಾಶ ಆಗ್ತದೆ. ಜೊತೆಗೆ ಇಲ್ಲಿ ಸಂಗ್ರಹಣಾ ಸಾಮರ್ಥ್ಯ ನದಿಗಳದ್ದು ಡ್ಯಾಮ್ಗಳದ್ದು ಅದನ್ನು ಕೂಡ ಕಡಿಮೆ ಆಗ್ತದೆ.
2: ನಾವು ಆಕಸ್ಮಿಕ ಏನನ್ನ ಇದನ್ನ ಕಡಿಮೆ ಮಾಡ್ಬೇಕಂತಂದ್ರೆ ಪ್ರತಿ ವರ್ಷ ನಾವು ಕೆರೆಗಳಲ್ಲಿ ವಿಲೇಜ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಕೆರೆಗಳಲ್ಲಿ ಹೂಳು ತೆಗಿಬೇಕು, ಡಿಸೆಲ್ಟಿಂಗ್ ಮಾಡಬೇಕು.
1: ಅಂದ್ರೆ ನಮ್ಮ ಬದುಗಳನ್ನ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕು, ಕೊಚ್ಚಿಕೊಂಡು ಹೋಗ್ದಾಗ ನಾವು ಕ್ರಮಗಳನ್ನು ಅನುಸರಿಸಬೇಕು.
2: ಅದೇ ರೀತಿ ಜಲಾಶಯಗಳಲ್ಲೇನು ಹೂಳು ತೆಗೆಯೋದ್ರಿಂದ ನಾವು ಎಷ್ಟೋ ನೀರನ್ನು ನಾವು ಹಿಡಿದಿಟ್ಕೋಬಹುದು, ಮತ್ತು ನಾವು ಸಾಕಷ್ಟು ಪ್ರದೇಶಕ್ಕೆ ನಾವು ನೀರಾವರಿ ಕೊಡಬಹುದು.
1: ಅಂದ್ರೆ ನೀರನ್ನ ಮುಂದೆ ಹರಿಯುವುದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ತಮ್ಮ ವಿಚಾರ.
2: ಎಸ್ ಸರ್,
1: ಜಾಸ್ತಿ ಪ್ರಮಾಣದಲ್ಲಿ ಅದು ಇಂಗಬೇಕು.
2: ಹಿಂಗದ್ರಿಂದ ಏನಾಗ್ತದೆ, ಮತ್ತೆ ಅದು ಅಂತರ್ಮ ಜಲದಲ್ಲಿ ಸೇರ್ತದೆ, ನಾವು ಬೋರ್ವೆಲ್ ಹಾಕಿದಾಗ ನೀರು ಈಜಿಯಾಗಿ ಸಿಗ್ತದೆ. ಬಟ್ ರೈತರು ಏನ್ ಅನ್ಕೊಂತಾರ, ನೀರು ಅಂತರ್ಜಲ ಸೇರ್ತದ ಅಂದ್ರೆ ಜಲತಾಯಿ
1: ಭೂತಾಯಿ ನೀರು ಗಂಗೆ ಗಂಗೆ
2: ಸಿಗ್ತಾ ಇಲ್ಲ,
1: ಗಂಗೆ ಶಾಪ ಹಾಕಿದಾಳೆ,
2: ಶಾಪ ಹಾಕಿದಂತ.
1: ಹೌದು,
2: ನೀರು ಮಳೆ ನೀರನ್ನು ನಾವು ಸಂಗ್ರಹಣೆ ಮಾಡಿದಾಗ ಮಾತ್ರ ಜಲ ಭೂಮಿ ಸೇರ್ತದೆ, ಆ ಭೂಮಿ ಸೇರಿದ ಅಲ್ಲಿ ಶೇಖರಣೆ ಆಗಿರ್ತದೆ. ಅದೇ ನೀರನ್ನು ನಾವು ಬೋರ್ವೆಲ್ ಹಾಕಿದಾಗ ಹೊರಗೆ ತೆಗಿತೀವಿ.
1: ಅದು ವಾಸ್ತವ ಸತ್ಯ ಇತ್ತೀಚೆಗೆ ನಮ್ಮ ರೈತ ಬಾಂಧವರಿಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಮಳೆ ನೀರಿನ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅಂತರ್ಜಲದಲ್ಲಿ ನೀರಿಲ್ಲ, ಮಳೆ ಬೀಳ್ತಾ ಇಲ್ಲ ಅನ್ನೋದು ಒಂದು ಇತ್ತೀಚೆಗೆ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ.
2: ಹೌದು,
1: ಅವಾಗ ಏನಾಗ್ತಾ ಇದ್ರು ನೋಡ್ರಿ, ಗಂಗಾ ಜಲ ಒಲಿಬೇಕಪ್ಪ ಅಂದ್ರೆ ಪುಣ್ಯ ಮಾಡಬೇಕು, ನಮ್ಮ ಹೊಲದಲ್ಲಿ ಏನು ಬೀಳಿಲ್ಲ,
2: 5-10 ಬೋರ್
1: ಹಾಕ್ಸಿದ್ವಿ, ನಮ್ಗೆ ನೀರು ಸಿಗಲಿಲ್ಲ
2: ಸಿಗಲಿಲ್ಲ
1: ಅನ್ನಂಥದ್ದು ಒಂದು ಭಾವನೆ ರೈತ ಬಾಂಧವರಲ್ಲಿ ಇತ್ತು. ಮೂಲ ತಾವು ಹೇಳಿದಾಗ ಇವೆಲ್ಲ ಕಾರಣಗಳು ಇದಾವೆ ಅಂತ ಹೇಳಿ. ಜೊತೆಗೆ ಈಗ ತಾವು ಹೇಳಿದ ಹಾಗೆ ಹೊಸ ಜಲಮೂಲಗಳು ಏನಾರು ರೈತ ಬಾಂಧವರಿಗೆ ಅಥವಾ ಅವು ಲಭ್ಯತೆ ಇದಾವೆ ಹೇಗೆ? ಹೊಸ ಜಲಮೂಲಗಳು
2: ಲಭ್ಯತೆ ಇದಾವೆ ಸರ್. ಮತ್ತೆ ನಾವು ಮಾಡ್ಕೋಬಹುದು, ಸಣ್ಣ ಸಣ್ಣ ಮಟ್ಟದಲ್ಲಿ ನಾವು ಮಾಡ್ಕೋಬಹುದು. ಹೇಗೆ ಮಾಡ್ಕೋಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸರ್, ಈಗೆಲ್ಲ ಕೃಷಿ ಇಲಾಖೆಯಿಂದ ಫಾರ್ಮ್ ಫಂಡ್ ಬಂದು ಅವರೇ ಸರ್ಕಾರದವರೇ ಫೆಸಿಲಿಟಿ ಎಲ್ಲ ಕೊಟ್ಟು ಕೃಷಿ ಹೊಂಡ ಅವರೇ ಮಾಡಿಕೊಡ್ತಾರೆ. ಅದನ್ನು ನಾವು ಮಾಡೋದ್ರಿಂದ ನಾವು ಎಷ್ಟೋ ನೀರನ್ನು ನಾವು ಸಂಗ್ರಹಣೆ ಮಾಡ್ಕೋಬೋದು. ಮತ್ತು ಹಳ್ಳ ಇರ್ತದೆ, ಹಳ್ಳದ ಮೂಲಕ ಸುಮ್ಮನೆ ನೀರು ಹರ್ಕೊಂಡು ಹೋಗ್ತದೆ, ನೀರು ಜೊತೆಗೆ ಮಣ್ಣನ್ನು ಹರ್ಕೊಂಡು ಹೋಗ್ತದೆ. ನಾವು ಚೆಕ್ ಡ್ಯಾಮ್ ಮಾಡೋದ್ರಿಂದ ನೀರನ್ನ ನಾವು ಅಲ್ಲೇ ಸ್ಟಾಪ್ ಮಾಡ್ಕೋಬೋದು. ಆ ನಮ್ಮಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರು ನಮ್ಮ ಜಮೀನಿನಲ್ಲಿ ನಾವು ಸಂಗ್ರಹಣೆ ಮಾಡಿ
1: ಸಾಧ್ಯವಾದಷ್ಟು ಅದು ಬಹಳಷ್ಟು ಸಮಯದವರೆಗೆ ಇಂಗಿ ನಂತರ ಅದು ಹೆಚ್ಚಾದದ್ದನ್ನು ಹೊರಹಾಕುವಂಥದ್ದು
2: ಹಾಕಬಹುದು. ಮತ್ತು ಅದೇ ರೀತಿ ನಾವು ಆ ಹಳ್ಳದ ಮೂಲಕ ಬರ್ತಕ್ಕಂಥ ನೀರು ನಾವು ಬೋರ್ವೆಲ್ಗೆ ರೀಚಾರ್ಜ್ ಪಿಟ್ಟು ಮೂಲಕನೂ ಅಲ್ಲಿ ನೀರನ್ನ ನಾವು ಡೈವರ್ಷನ್ ಮಾಡೋದ್ರಿಂದ ಆ ಬೋರ್ವೆಲ್ನಲ್ಲಿ ಸೇರಿ ಮುಂದೊಂದು ದಿನ ನಾವು ಅದು ಮತ್ತೆ ರೀಚಾರ್ಜ್ ಆಗೋಕ್ಕೆ ಸಾಧ್ಯವಾಗ್ತದೆ. ಇಲ್ಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅಲ್ಲಿನೂ ಮಾಡಿದರು ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ ಅಂತೇಳಿ.
1: ಹೌದು,
2: ಅದ್ರ ಮೂಲಕ ಸಾಕಷ್ಟು ಆರ್ ಕೆ ವಿ ಎನ್ನಲ್ಲಿ ಇದೆಲ್ಲ ಸ್ಕೀಮ್ನಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಯಶಸ್ವಿನೂ ಆಗಿದ್ದಾವೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ನು ಯಶಸ್ವಿ ಆಗಿದೆ ಸರ್.
1: ಅಂತಂದರೆ ತಾವು ಹೇಳೋ ಪ್ರಕಾರ ಈ ತಾವು ಕೃಷಿ ಹೊಂಡಗಳಾಯಿತು, ಅಲ್ಲಲ್ಲಿ ತಗ್ಗುಗಳನ್ನು ಮಾಡುವಂಥದ್ದು, ಚೆಕ್ ಡ್ಯಾಮ್ಗಳನ್ನು, ರೀಚಾರ್ಜ್ಗಳನ್ನು, ರೀಚಾರ್ಜ್
2: ನಾಲಬಂಡು, ಪರ್ಕ್ಯುಲೇಷನ್ ಟ್ಯಾಂಕ್ಸ್,
1: ಹೌದು,
2: ಇವೆಲ್ಲ ಮಾಡೋದ್ರಿಂದ ನಾವು ನೀರನ್ನ ಉಳಿತಾಯ
1: ಅಂದರೆ ಜಲನಯನ ಪ್ರದೇಶಗಳು ಸೃಷ್ಟಿಯಾಗ್ತವೆ.
2: ಸೃಷ್ಟಿಯಾಗ್ತವೆ, ಎಸ್, ಹೊಸ ಹೊಸ ಜಲನಯನ ಪ್ರದೇಶಗಳನ್ನು ನಾವು
1: ಸೃಷ್ಟಿಯಾಗೋದ್ರಿಂದ ಅದು ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗ್ತದೆ, ಅಂತರ್ಜಲ ಮರುಪೂರಣ ಆಗ್ತದೆ, ಹಾಗೆಯೇ ಜೀವ ವೈವಿಧ್ಯಕ್ಕೆ ಇದು ಏನಾದರೂ ಸರಪಳಿಗೆ ಇದು ಸಹಾಯ ಆಗ್ತದೆ ವಾತಾವರಣಕ್ಕೆ.
2: ಖಂಡಿತ
1: ನೋಡಿರಿ, ತಾವು ಹೇಳಿದಾಗೆ ಪ್ರಾರಂಭದಲ್ಲಿ ಸಕಲ ಜೀವಿಗಳಿಗೆ ನೀರೇ ಮೂಲಾಧಾರ. ನೀರು ಒಂದಪ್ಪತ್ತು ನಾವು ಊಟ ಇರಲಿಲ್ಲದರೂ ಕೂಡ ನಾವು ಜೀವನವನ್ನು ನಡೆಸಬಹುದು, ಬದುಕನ್ನು ನಿದ್ದೆಯನ್ನು ಮಾಡ್ಬೋದು. ನೀರು ನಮಗೆ ಅದು ಹಾಗಲ್ಲ, ನಮಗೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮಗೆ ನೀರಿನ ದಾಹ ಹೆಚ್ಚಾಗ್ತದೆ. ನಾವು ಉಪ್ಪು ನೀರು ಅಂತರೂ ಕುಡಿಯೋಕೆ ಆಗೋದಿಲ್ಲ, ಸಿಹಿ ನೀರೇ ಬೇಕು ಅಂತ ಹೇಳಿದಾಗೆ ಇದು ಕೇವಲ 3% ಸಿಹಿ ನೀರು ನಮಗೆ ಲಭ್ಯ ಆಗ್ತಾ ಇದೆ. ಅದು ಅಲ್ಲಲ್ಲಲ್ಲಲ್ಲಿ ಹರಿದು ಹಂಚೋಗಿದೆ, ಇದು
2: ಹಂಚೋಗಿದೆ.
1: ಅನಂತರ ಈಗ ಮಳೆಯ ಹಂಚಿಕೆ, ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಬಂದರೆ ಕಡಿಮೆ ಮಳೆ ಹಂಚಿಕೆ, ಈ ಕಡೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಹೋದಂಗೆಲ್ಲ ಅದು ಮಳೆ ಹಂಚಿಕೆ ಸ್ವಲ್ಪ ಜಾಸ್ತಿ ಇದೆ. ಜೊತೆ ಚಿತ್ರದುರ್ಗ ಕಡೆ ಹೋದಾಗ ಮತ್ತೆ ನೀರಿನ ಹಂಚಿಕೆ ಮಳೆಯ ಪ್ರಮಾಣ ಮತ್ತೆ ಕಡಿಮೆ ಇದೆ, ಇದು ಹೇಗೆ ಇದು ಹಂಚಿಕೆ ಆಗ್ತದೆ ಅಂತ ಹೇಳ್ತೀರಿ?
2: ಇದು ನಾವು ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು, ಇನ್ನು ಭೌಗೋಳಿಕವಾಗಿನೂ ನಾವು ಹೇಳ್ಬೋದು. ಅಂದರೆ ಒಂದು ಪ್ರದೇಶ ಎತ್ತರವಾಗಿತ್ತಪ್ಪಂದರೆ, ಅಂದರೆ ಎಲಿವೇಶನ್ ಅಂತ ಕರಿತೀವಿ ಸರ್, ಎಲಿವೇಶನ್ ಅಂತ ಕರಿತೀವಿ, ಅಲ್ಟಿಟ್ಯೂಡ್ ಅಂತ. ಆ ಪ್ರದೇಶ ಎತ್ತರ ಪ್ರದೇಶ ಇತ್ತಪ್ಪಂದ್ರೆ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಆಫ್ ದ ಮಳೆ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್, ರಾಯಚೂರಿನಲ್ಲಿ 650 mm ಸರಾಸರಿ ಮಳೆ
1: ವಾರ್ಷಿಕ.
2: ಇಲ್ಲಿ ಇರ್ತಕ್ಕಂಥ ಎಲಿವೇಶನ್ ಎಷ್ಟಿದೆ ಅಂದ್ರೆ 450 meters ಇದೆ. ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶ ಇರ್ತಕ್ಕಂಥದ್ದು 450 meters.
1: ಹೌದು,
2: ಬೀದರು 600-750 ತನಕ ಎಲಿವೇಷನ್ ಇದೆ, ಅಷ್ಟು ಅಲ್ಟಿಟ್ಯೂಡ್ನ ಅಷ್ಟು ಎತ್ತರದಲ್ಲಿದೆ.
1: ಹೌದು,
2: ಅಲ್ಲಿ ನಾವು 800 mm ಕ್ಕಿಂತ ಹೆಚ್ಚು ಮಳೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ.
1: ಅಂದರೆ ಸಮುದ್ರ ಮಟ್ಟದಿಂದ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ನೀರಿನ ಒಂದು ಪ್ರಮಾಣ ಬೀಳುವಂಥ ಪ್ರಮಾಣ ಹೆಚ್ಚಿರ್ತದೆ. ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವಂಥ ಪ್ರದೇಶಗಳಲ್ಲಿ ಇದು ಕಡಿಮೆ ಆಗ್ತದೆ.
2: ಇದೇ ನೋಡ್ರಿ, ಬಳ್ಳಾರಿನಲ್ಲಿ 350 ಎಲಿವೇಷನ್ ಇದೆ, ಅಲ್ಲಿ 600 ಕಡಿಮೆ ಮಳೆ ಆಗ್ತಾ ಇದೆ.
1: ಹೌದು,
2: ಅದೇ ಮತ್ತೆ ನಾವು ಊಟಿ ಅಂತ ಕರಿತೀವಿ, ಅಲ್ಲಿ ಊಟಿ ಸಮುದ್ರ ಮಟ್ಟದಿಂದ 2000 meters ಅಷ್ಟು ಎತ್ತರ ಇದೆ.
1: ಹೌದು,
2: ಸಮುದ್ರ ಮಟ್ಟದಿಂದ ಅಲ್ಲಿ 2000 mm ಹೆಚ್ಚು ಮಳೆ.
1: ಈಗ ಆಗುಂಬೆಗಳಲ್ಲಿ, ಶಿವಮೊಗ್ಗಗಳಲ್ಲಿ, ಮಲೆನಾಡು ಭಾಗಗಳಲ್ಲಿ ಸಮುದ್ರ ಮಟ್ಟ,
2: ಕೊಡಗು,
1: ಹೌದು,
2: ಮಡಿಕೇರಿ ಆ ಕಡೆ ಎಲ್ಲ ಏನಾಗ್ತದೆ ಮತ್ತಿಷ್ಟು, ಯಾಕಂತಂದ್ರೆ ಅಲ್ಲಿ ಹೆಚ್ಚು ಗುಡ್ಡಗಾಡ ಪ್ರದೇಶಗಳು, ಎತ್ತರ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರ ಪ್ರದೇಶ ಇರತಕ್ಕಂತ ಇರೋದ್ರಿಂದ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಳೆ ಹೆಚ್ಚಾಗ್ತದೆ.
1: ಅಲ್ಲಿ ಮಳೆ ನೀರ ಒಂದು ನೆರಳಿನ ಪ್ರದೇಶ ನಮ್ದಾಗ್ತದೇನೋ.
2: ಎಸ್ ಎಸ್,
1: ಅಲ್ಲಿ ಬಿದ್ದ ಮೇಲೆ ಮತ್ತೆ ಈ ಕಡೆ ನೆರಳು, ಈ ಕಡೆ ನಮ್ಮ ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ.
2: ಅದ್ರ ಜೊತೆಗೆ ಸರ್ ಅಲ್ಲಿ ಗಿಡ ಹೆಚ್ಚಿರ್ತವ, ಅರಣ್ಯೀಕರಣ ಹೆಚ್ಚಿರ್ತದೆ, ಹಂಗಾಗಿ ಆಟೋಮೆಟಿಕ್ ಅಲ್ಲಿ ಮಳೆ ಹೆಚ್ಚಾಗ್ತದೆ. ಮೋಡಗಳನ್ನ ಅಲ್ಲೇ ತರದು ಅಲ್ಲೇ ನೀರು ಮಳೆನ ಸುರಿಯಕ ಅನುಕೂಲ ಆಗ್ತದೆ.
1: ಅಂತಂದ್ರೆ ಮಳೆಯ ಒಂದು ಹಂಚಿಕೆಯಲ್ಲಿ ತಾವು ಈ 3 ಕಾರಣಗಳು ಬಹಳಷ್ಟು ಪ್ರಮುಖವಾಗಿರುತ್ತದೆ. ಸಮುದ್ರ ಮಟ್ಟ ಹೆಚ್ಚಾದಂಗೆಲ್ಲ ನೀರಿನ ಒಂದು ಪ್ರಮಾಣ ಹೆಚ್ಚಾಗ್ತದೆ. ಇಲ್ಲಿ ರಾಯಚೂರಿಗೆ ಬಂದ್ರೆ ಈಗ ನಮ್ಮ ಒಂದು ವಾರ್ಷಿಕ ಮಳೆ ಪ್ರಮಾಣ ತಾವು ಹೇಳಿದ್ರಿ 620-650, ಇದು ವರ್ಷದಿಂದ ವರ್ಷಕ್ಕೆ ಮತ್ತೆ ವೇರಿಯೇಷನ್ ಆಗ್ತದೆ.
2: ನಾವು 10 ಎವರೇಜ್ ತಗೊಂತೀವ್ರಿ, 10 ಹೆಚ್ಚುನೂ ಆಗ್ಬೋದು ಕಡಿಮೆನೂ ಆಗೋ ಚಾನ್ಸಸ್ ಇರ್ತದೆ, ಬಟ್ ಎವರೇಜ್ ಅಂದಾಗ ಈಗ ಪ್ರಸ್ತುತ 650 mm ಇದೆ.
1: ಅದು ಅತಾವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ, ಅತಿವೃಷ್ಟಿ, ಹೀಗೆ ಒಂದು ಬೇರೆ ಬೇರೆ ಒಂದು ಸನ್ನಿವೇಶಕ್ಕೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚು ಕಡಿಮೆ ಆಗ್ತದೆ. ಜೊತೆಗೆ ಈಗ ತಾವು ಹೇಳಿದ ಪ್ರಕಾರ ಕಡಿಮೆ ನೀರಿನ ಒಂದು ಬೀಳುವಂತಹ ಒಂದು ಪ್ರದೇಶದಲ್ಲಿ ಈ ಮಣ್ಣಿನ ಸಂರಕ್ಷಣೆಗೆ ಬಹಳಷ್ಟು ಹೆಚ್ಚಿನ ಕ್ರಮಗಳನ್ನು ವಹಿಸಬೇಕಾಗ್ತದೆ. ತಾವೇನು ಹೇಳ್ತೀರಿ?
2: ಕಡಿಮೆ ಮಳೆ ಬೀರ್ತಕ್ಕಂಥ ಪ್ರದೇಶದಲ್ಲಿ ನೀರು ಅಭಾವ ಇರ್ತದೆ.
1: ಹೌದು,
2: ನಾವು ಡ್ರೈಲ್ಯಾಂಡ್ ಅಂತ ಕರಿತೀವಿ, ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತಲೂ ಕರಿತೀವಿ. ಹೆಚ್ಚು ನಾವು ಬೆಳೆಗಳೆಲ್ಲ ಮಳೆ ಮೇಲೇ ಆಶ್ರಯವಾಗಿರ್ತವೆ, ಹಂಗಾಗಿ ಬಿದ್ದಂಥ ಮಳೆ ನೀರನ್ನು ನಾವು ಯಚೇತವಾಗಿ ನಾವು ಸಂಗ್ರಹಣೆ ಮಾಡಲೇಬೇಕು.
1: ಹೌದು,
2: ಮಾಡೋದ್ರಿಂದ 2 ಕ್ರಾಪ್ ತಗೊಳಕ್ಕೆ ಅನುಕೂಲ ಆಗ್ತದೆ, ಎರಡು ಬೆಳೆ ತಗೊಳಕ್ಕಾಗ್ತದೆ. ಇಲ್ಲಾಂತಂದ್ರೆ ಒಂದೇ ಬೆಳೆಗೆ ನಾವು ಸೀಮಿತವಾದ ಪರಿಸ್ಥಿತಿ ಬರ್ತದೆ.
1: ಹೌದು,
2: ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲ ಎರಡು ಬೆಳೆ ತಗೊಳ್ಳೋದು ಬಹಳ ಕಷ್ಟ ಆಗಿದೆ.
1: ಹೌದು,
2: ಈ ಕಡೆ ಎಲ್ಲ 650 ಹೆಚ್ಚು ಮಳೆ ಹಾಕಂಗಿಲ್ಲ. ಇದ್ರ ಜೊತೆಗೆ ಅಲ್ಲಿ ಒಂದೊಂದು ಸರ್ತಿ ಏನಾಗ್ತದೆ, ಭಾಳ ಮಳೆ ಆಗ್ತದೆ. ಈ ವರ್ಷ ನೋಡ್ರಿ ಭಾಳ ಮಳೆ ಆಯಿತು. ಭಾಳ ಮಳೆ ಆಗಿದ್ರಿಂದ ಏನಾಗ್ತದೆ, ಮತ್ತೆ ಅಲ್ಲಿ ಮಣ್ಣಿನ ಸವಕಳೆ,
1: ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗ್ತವೆ.
2: ಮಣ್ಣಿನ ಸವಕಳೆ ಆಗೋದು, ಮತ್ತೆ ಬೆಳೆಗೆ ರೋಗಗಳು ಹೆಚ್ಚಾಗೋದು,
1: ಕೀಟ ರೋಗಗಳ ಒಂದು ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತವೆ.
2: ಈ ತರ ಬೇರೆ ಬೇರೆ

0: ಬಾಂಧವರು ಹೊಸ ಜಲಮೂಲಗಳ ಕಡೆ ಹೆಚ್ಚಿನ ಒಂದು ಗಮನವನ್ನು
1: ಕೊಡಬೇಕಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಅವರು ಜಮೀನಲ್ಲಿ ಅಳವಡಿಸಿಕೊಂಡು ಇಳುವರಿ ಹೆಚ್ಚು ಪಡೆಯೋಕ್ಕೆ ಅನುಕೂಲ ಆಗ್ತದೆ.
0: ಜೊತೆಗೆ ತಾವು ಹೇಳಿದಂಗೆ ಈಗ ಹೂಳು ತುಂಬಿರುವಂಥದ್ದನ್ನು ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಬೇಕನ್ನು.
1: ಹೌದು.
0: ಸಾಮರ್ಥ್ಯ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾಗಬೇಕಾಗಿದೆ. ಜೊತೆಗೆ ಈಗ ಮಲ್ಲಿಕಾರ್ಜುನ ದಂಡು ಸರ್ ಅವರು ಈಗ ಜಲಚಕ್ರ ಬಹಳ ಮುಖ್ಯ, ಇದು ಹೇಗೆ ಕ್ರಿಯೇಟ್ ಆಗುತ್ತೆ, ಇದರ ರಚನೆ ಹೇಗಿರ್ತದೆ ಜಲಚಕ್ರ ಮಳೆ?
1: ಜಲಚಕ್ರ ಅಂದರೆ ನಾವು ಭೂಮಿ ಏನಾಗ್ತದೆ ಅಂತಂದರೆ ಸೂರ್ಯನ ಶಾಖದಿಂದ ನೀರು ಸಮುದ್ರ ಮತ್ತು ನದಿ ಮೂಲಕ ಮತ್ತು ಕೆರೆಗಳ ಮೂಲಕ ಹಾವಿ ಆಗ್ತದೆ.
0: ಹೌದು,
1: ಆ ಸೂರ್ಯನ ಶಾಖ ಹಾವಿಯಾಗಿ ಮೇಲೆ ಸೇರ್ತದೆ, ಮೋಡಗಳಲ್ಲಿ ಸೇರ್ತದೆ. ಆ ಮೋಡಗಳಲ್ಲಿ ಸೇರಿದಾಗ ಧನ ಮತ್ತು ಋಣ ಘರ್ಷಣೆಯಿಂದ ಮುಂದೊಂದು ದಿನ ಮಳೆಗಾಲದಲ್ಲಿ ಆ ಮಳೆ ರೂಪದಲ್ಲಿ ಮಳೆಯಾಗಿ ಮತ್ತೆ ಭೂಮಿ ಸೇರ್ತದೆ ಮಳೆಗಾಲದಲ್ಲಿ.
0: ಹೌದು,
1: ಅಂದರೆ ಮಳೆಗಾಲಂದರೆ ನಮ್ಮ ಇದರಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತು ಪ್ರಾರಂಭ ಅಕ್ಟೋಬರ್ ಪ್ರಾರಂಭ ತನೂ ಮಳೆಗಾಲ ಇರ್ತದೆ ಈ ಇತ್ತೀಚೆಗೆ.
0: ಹೌದು,
1: ಆ ಟೈಮ್ನಲ್ಲಿ ಮಳೆ ಬರ್ತದೆ. ಆ ಮಳೆ ಬಂದಾಗ ಮತ್ತೆ ಭೂಮಿ ಸೇರ್ತದೆ.
0: ಹೌದು, ಘನೀಕರಣ ಆಗಿ ಮತ್ತೆ
1: ಹಳ್ಳ ಸಮುದ್ರ ಮತ್ತು ನದಿ ಸೇರ್ತದೆ. ಮತ್ತೆ ಅದು ಸೂರ್ಯನ ಶಾಖದಿಂದ ಮತ್ತೆ ಮೋಡ ಸೇರಿ ರಿಪಿಟೇಷನ್ ಸೈಕಲ್ ಆಗ್ತಾನೆ ಇರ್ತದೆ.
0: ಹೌದು ಹೌದು ಹೌದು ಹೌದು.
1: ಆಗಿ ಮತ್ತು ಅದನ್ನು ಬಿದ್ದಂಥ ಮಳೆ ನೀರನ್ನು ನಾವು ಹೆಚ್ಚು ಹೆಚ್ಚೆಚ್ಚವಾಗಿ ಬಳಸ್ಕೊಳ್ಳೋದ್ರಿಂದ ನಾವು ಇಳುವರಿ ಹೆಚ್ಚುತ್ತೆ.
0: ಅಂದರೆ ಮಳೆ ನೀರು ಯಾವಾಗ ಬರ್ತದೆ, ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅದು ನಮಗೆ ಗೊತ್ತಿಲ್ಲ. ಆದರೆ ಬಿದ್ದಂಥ ಮಳೆ ನೀರನ್ನು ನಾವು ಎಷ್ಟು ಸಮರ್ಥವಾಗಿ ಬಳಸ್ಕೋಬೇಕು ಅನ್ನೋದು ಅದು ನಮ್ಮ ಮೇಲೆ ಅವಲಂಬನೆ ಆಗಿರುವಂಥದ್ದು.
1: ಈಗ ಮುಂಗಾರಿನಲ್ಲಿ 71% ಅಷ್ಟು ಮಳೆ ಆಗ್ತದೆ.
0: ಮುಂಗಾರಿನಲ್ಲಿ
1: ನಾವು 100% ತಗೊಂಡಾಗ 71% ಅಷ್ಟು ಮುಂಗಾರಿನಲ್ಲಿ ಮಳೆ ಆಗ್ತದೆ.
0: ಹೆಚ್ಚಿನ ಪ್ರಮಾಣ ಮುಂಗಾರಿನಲ್ಲಿ ಆಗ್ತದೆ
1: 71% ಅಷ್ಟು.
0: ಹೌದು, ಹಿಂಗಾರು ಮಳೆ ನಮಗೆ
1: ಹಿಂಗಾರಿನಲ್ಲಿ 16% ಅಷ್ಟು ಆಗ್ತದೆ. ಇನ್ನು ಸಮ್ಮರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಖಾಲಿ 13% ಅಷ್ಟು ಆಗ್ತದೆ.
0: ಅದು ಅಕಾಲಿಕ ಮಳೆ,
1: ಅಕಾಲಿಕ
0: ಮಳೆ ಅಂತ ಹೇಳ್ತೀವಿ, ಅಡ್ಡ ಮಳೆ ಅಂತ ಹೇಳ್ತೀವಿ,
1: ಅಡ್ಡ ಮಳೆ ಅಂತ.
0: ಹೌದು ಹೌದು,
1: ಅದು ಜನವರಿ ಫೆಬ್ರವರಿ ಆ ಟೈಮ್ನೆಲ್ಲ ಆಗ್ತಿರ್ತದೆ, ಕಡಿಮೆ 13% ಅಷ್ಟು ಆಗ್ತದೆ. ಹಂಗಾಗಿ ನಾವು ಮುಂಗಾರಿನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಅದನ್ನು ನಾವು ಆ ಮಳೆನ ನಾವು ಕ್ಯಾಚ್ ಮಾಡಿಕೊಂಡು ಆ ನಾವು ಕೆರೆಗಳಲ್ಲಿ ಕೃಷಿ ಹೊಂಡಗಳಲ್ಲಿ ನದಿಗಳಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಹಿಂಗಾರಿಗೆ ಆ ನೀರನ್ನು ನಾವು
0: ಬಳಸ್ಕೋಬೇಕಾಗ್ತದೆ. ಹಾಂ ಹಾಂ, ನೋಡಿ, ವೈಜ್ಞಾನಿಕವಾಗಿ ಯಾರು ಜಾಣತನದಿಂದ ಕೃಷಿಯನ್ನು ಮಾಡಿ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಯಾರು ಮಾಡ್ಕೋತಾರೆ ಅವರು ಕೃಷಿಯಲ್ಲಿ ಲಾಭವನ್ನು ಪಡಿತಾರೆ ಅನ್ನೋದು ವಾಸ್ತವಿಕ ಅಂಶ. ನಮ್ಮ ಕೃಷಿ ಅವಲಂಬನೆ ಆಗಿರೋದೇ ನೀರಿನ ಮೇಲೆ. ಹೌದು, ಯಾವುದೇ ಒಂದು ತಂತ್ರಜ್ಞಾನಗಳಿದ್ರು ಕೂಡ ಈ ಒಂದು ಭೂಮಿಗೆ ನೀರೇ ಒಂದು ಪ್ರಾಥಮಿಕ ಹಾಗೂ ಅನಿವಾರ್ಯ ಮೂಲ ಅಂತ ಹೇಳಬೇಕು. ಏನೇಳಕ್ಕೆ ಕಷ್ಟಪಡ್ತೀರಿ, ಮಣ್ಣು ಮತ್ತು ನೀರು ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಹತ್ವ. ಅದು ನೀರು ಮತ್ತು ಮಣ್ಣನ್ನು ಬಿಟ್ಟರೆ ನಾವು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಬೇರೆ ನಮಗೆ ಅಷ್ಟು ಸೂಕ್ತವಾದಂತಹ ಒಂದು ಪರಿಸರ ವಾತಾವರಣ ನಮಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಮಣ್ಣು ಮತ್ತು ನೀರು ಇವುಗಳನ್ನು ರೈತ ಬಾಂಧವರು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೋಬೇಕಂತ ಹೇಳ್ತೀರಿ?
1: ಯಾವ ರೀತಿ ಅಂತಂದರೆ ಸರ್, ನಾವು ಕೆಲವೊಂದು ಕ್ರಮಗಳು ಅಥವಾ ಸೂತ್ರಗಂತ ಹೇಳ್ಬೋದು ಸರ್. ಮುಖ್ಯವಾಗಿ ನಾವು ನಮಗೆ ಗೊತ್ತಿದ್ದಂಗೆ 4 ಸೂತ್ರಗಳ ಮೂಲಕ ನಾವು ಅಥವಾ ಕ್ರಮಗಳ ಮೂಲಕ ನಾವು ಮಾಡ್ಕೋಬೋದು. ಒಂದು ಜಲ ಸಾಕ್ಷರತೆ, ನೀರಿನ ಸಾಕ್ಷರತೆ.
0: ನಾವು ಹೇಗೆ ಹಣಕಾಸಿನ ಸಾಕ್ಷರತೆ ಹೇಳ್ತೀವಿ, ಅಕ್ಷರ ಸಾಕ್ಷರತೆ ಹೇಳ್ತೀವಿ,
1: ಜಲ ಸಾಕ್ಷರತೆ. ಜನರಲ್ಲಿ ಜಲ ಬಗ್ಗೆ ಸಾಕ್ಷರತೆ ಪಸರಿಸಬೇಕು.
0: ಹೌದು, ತಿಳುವಳಿಕೆ ಕೊಡಬೇಕು.
1: ಪ್ರತಿ ಹನಿ ನೀರನ್ನು ಸಹ ಉಳಿಸಲು ಅವರ ಆಂದೋಲನದಲ್ಲಿ ಭಾಗಿಯಾಗಲು ಪ್ರೇರೇಪಿಸಬೇಕು.
0: ಅಂದ್ರೆ ಸಿಕ್ಕೈತಿ ನೀರಪ್ಪ ಅಂತೇಳಿ ನಾವು ಯಥೇಚ್ಛವಾಗಿ ಅದನ್ನು ಬಳಸೋದು, ಚೆಲ್ಲುವುದು, ಪೋಲ್ ಮಾಡೋದು ಬೇಡ.
1: ಇದು ಒಂದನೇ ಕ್ರಮ ಅಥವಾ ಒಂದನೇ ಸೂತ್ರ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಜಲಮೂಲಗಳ ಪುನಶ್ಚೇತನ ಹಾಗೂ ನಿರ್ಮಾಣ.
0: ನಾವು ಹೇಳಿದಂಗೆ
1: ಪ್ರಸ್ತುತ ಇರುವ ಜಲಮೂಲಗಳನ್ನು ಪುನಶ್ಚೇತನಗೊಳಿಸುವುದು, ಹೊಸ ಜಲ ಮೂಲಗಳನ್ನು ನಿರ್ಮಿಸುವ ಮೂಲಕ ಜಲ ಸಂರಕ್ಷಣೆ ಮಾಡುವುದು, ಇದು ಎರಡನೇದು.
0: ಯಾಕಂತಂದ್ರೆ ನಾವು ಹೇಳಿದಂಗೆ ಇರುವಂತಹ ಒಂದು ಈಗ ಹಳ್ಳ ಕೊಳ್ಳ ಸೇರುವಂತಹ ನೀರನ್ನು ಕಡಿಮೆ ಮಾಡೋದು, ಜೊತೆಗೆ ಹೂಳನ್ನು ಹೊರಗೆ ತೆಗೆಯೋದು, ಈಗ ಹೊಂಡಗಳನ್ನು ಮಾಡಿಕೊಳ್ಳೋದು, ಈಗ ಚೆಕ್ ಡ್ಯಾಮ್ಗಳನ್ನು ಮಾಡಿಕೊಳ್ಳೋದು.
1: ಹೌದು, ಮತ್ತು ಮೂರನೇದಾಗಿ ಹೇಳ್ಬೇಕಂತಂದ್ರೆ ನೀರಿನ ಪ್ರಜ್ಞಾವಂತ ಬಳಕೆ.
0: ಹೌದು, ವಿವೇಚನೆಯಿಂದ
1: ನೀರಿನ ಜಾಗೃತಿ ಮತ್ತು ದಕ್ಷತಾ ಉಪಯೋಗವನ್ನು ಪ್ರೋತ್ಸಾಹಿಸುವುದು, ಪ್ರಿಸೈಸ್ಲಿ ನಾವು ಉಪಯೋಗ ಮಾಡೋದು,
0: ಅನಾವಶ್ಯಕವಾಗಿ ನಮಗೆಲ್ಲೆಲ್ಲಿ ಚೆಲ್ಲೋದಾಗಿ
1: ಚೆಲ್ಲೋದು,
0: ಪ್ರಜ್ಞೆಯಿಂದ ನೀರನ್ನು ಬಳಸುವಂಥದ್ದು.
1: ಈಗ ನೋಡ್ರಿ, ನಾವು ಇರಿಗೇಷನ್ ಕೊಡ್ಬೇಕಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತು ಡ್ರಿಪ್ ಇರಿಗೇಷನ್.
0: ಹೌದು,
1: ಅದಕ್ಕೆ ಒಂದು ಗಿಡಕ್ಕೆ ಬೆಳೆಗೆ ಎಷ್ಟು ನೀರು ಬೇಕೋ ಅಷ್ಟೇ ನಾವು ಕೊಡ್ಬೇಕು.
0: ವೈಜ್ಞಾನಿಕವಾಗಿ
1: ನಾವು ಹೆಚ್ಚು ಕೊಡ್ತಪ್ಪ ಅಂದ್ರೆ ಅದೇನಾಗ್ತದೆ, ಆ ಗಿಡ ಕೊಳ್ತು ಹೋಗ್ತದೆ. ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮೂಲಕ ನಾವು, ಈಗೆಲ್ಲ ಮಾಯ್ಚರ್ ಮೀಟರ್ ಎಲ್ಲ ಬಂದಿದ್ದೇವೆ, ಈ ಗಿಡಕ್ಕೆ ಈ ಬೆಳೆಗೆ ಎಷ್ಟು ಮಾಯ್ಚರ್ ಮೇಂಟೈನ್ ಮಾಡಿದ್ರೆ ಸಾಕಂತ ಏನಿರ್ತದೆ ಆ ಥರನೂ ನಾವು ಕೊಡ್ಬೋದು. ಮತ್ತು 4ನೇದು ಅಂತಂದರೆ ಹಸಿರೀಕರಣ, ಗ್ರೀನರಿ, ಗಿಡಗಳನ್ನು ನೆಟ್ಟುವುದು, ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು. ಪ್ರತಿ ವರ್ಷ ನಾವು ಜೂನ್ 5ಕ್ಕೆ ನಾವು

0: ಸೆಲೆಬ್ರೇಷನ್ ಮಾಡ್ತೀವಿ ಪರಿಸರ ದಿನ ಅಂತೇಳಿ. ಆ ದಿನದಲ್ಲಿ ಆಗಲಿ ಮತ್ತು ಬೇರೆ ಬೇರೆ ದಿನಗಳಲ್ಲಿ ನಾವು ಗಿಡಗಳನ್ನು ನೆಟ್ಟುವುದು ಮತ್ತು ಹಸಿರೀಕರಣ ಮಾಡೋದರಿಂದ
1: ಈ ರೀತಿಯಾದಂಥ ಒಂದು ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು
0: ಅನುಸರಿಸಬೇಕು.
1: ಒಟ್ಟಿನಲ್ಲಿ ತಾವು ಹೇಳಿದ ಹಾಗೆ ಮುಖ್ಯವಾಗಿ ನೀರು ಮತ್ತು ಮಣ್ಣು ಇವು ನಾಗರಿಕತೆಯ ಮೂಲ ಉದಯಕ್ಕೆ ಕಾರಣಗಳು. ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನೀರು ಮತ್ತು ಮಣ್ಣಿನ ಒಂದು ದಕ್ಷತೆಯನ್ನು ಬಳಸದೆ ಅನಾಗರಿಕತೆಯಿಂದ ವಿವೇಚನಾ ರಹಿತವಾಗಿ ನಾವು ಈ ನೀರಿನ ಒಂದು ವೈಜ್ಞಾನಿಕ ಬಳಕೆ ಇಲ್ಲದಾಗೆ ಆಗಿರೋದರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದೀವಿ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಮುಖ್ಯವಾಗಿ ನಮ್ಮ ನಗರೀಕರಣದ ಜನರಾಗಿರ್ಬೋದು, ರೈತಾಪಿ ವರ್ಗದಾರಾಗಿರ್ಬೋದು, ಬೀಳುವಂಥ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿಕೊಂಡು ನೀರಿನ ಒಂದು ಲಭ್ಯತೆಯನ್ನು ಮುಂದಿನ ತಲೆಮಾರಿಗೆ ಅಥವಾ ಬಹುದಿನಗಳವರೆಗೆ ಇದನ್ನು ಬಳಕೆ ಮಾಡುವಂಥ ಒಂದು ಸಾಮರ್ಥ್ಯ ಕ್ರಮಗಳನ್ನು ಅನುಸರಿಸಿದರೆ ಖಂಡಿತ ಜಲಕ್ಷಾಮದಿಂದ ನಾವು ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಇದೆ. ನಿಮ್ಮ ವಿಚಾರಗಳನ್ನು ರೈತ ಬಾಂಧವರು ಗಮನ ಹರಿಸ್ತಾರೆ ಅಂತ ಒಂದು ವಿಚಾರದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ತಡ್ಡು ಅವರೊಂದಿಗೆ ಸಂದರ್ಶನ ಕೇಳಿಬಂದರೆ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ.
1: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಮೊದಲ 2 ದಿನಗಳು ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 41-42 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-27% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63-72% ಮತ್ತು ಕನಿಷ್ಠ ಆರ್ದ್ರತೆ 25-29% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು ಸಿಡಿಲು ಮತ್ತು ಮಿಂಚಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ರಾಶಿ ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5ರಷ್ಟು ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿಗ್ರಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆಯನ್ನು ನಿರ್ವಹಿಸಲು ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲನ್ನು 1 ಮಿಲಿಲೀಟರ್ ಮೆಲಥಿಯಾನ್ 50 EC ದ್ರಾವಣದೊಂದಿಗೆ ಬೆರೆಸಿ ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಇಡಬೇಕು.

0: ಜೊತೆಗೆ ಕೋಳಿ ಮನೆಯನ್ನು ತಂಪಾಗಿಸುವಂತಹ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯು ಕೂಡ ಸುಲಭ ಆಗಿರ್ತದೆ. ಒಣಮೇವಿನ ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದ್ರೆ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:10. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಈಗ ಕೇಳೋಣ, ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು

ಭಜನಾ ಪದಗಳನ್ನು ಕೇಳಿಬಂದ್ರೆ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗಿ ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣು, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ ಬಂದೆ.
1: ಬೇಡವೋ, ನನ್ ಮಾತ್ ಕೇಳೋ.
0: ಈಗ್ಲೇ ಬಂದೆ.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ T20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26 ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ

0: ಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12,00,000 ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ್ರ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ

0: ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕದಿನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ಧಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ಧ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು

0: ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದು ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂತ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕಿಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀ ಸ್ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀ ಸ್ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೆಲೆ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ನಿಲ್ದಾಣಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾರಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂತಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದ್ರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡ್ಲಿಕ್ಕಾಗಿಲ್ಲ. ಬರುವ ವರ್ಷದಲ್ಲಿ ಅದನ್ನ ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನ ಪರೀಕ್ಷೆಯನ್ನ ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟ್ ಏನದು ಮೆಡಿಕಲ್ ಸೀಟ ಸಿಗೋದಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗಿನ ನಿಮ್ಗೆ ನಾವು ಸೀಟ್ ಕೊಡ್ಬೇಕು ಅಂದ್ರೆ ಸರ್ಕಾರ ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ಧತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ಧಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಕರಿ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
4: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರದ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಾದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. May 29-31 ಮೂರು ದಿನಗಳ ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ NMP ಅವರು 4ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತಹ ಅದು ಆದ್ಮೇಲೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನರ್ಸ್ ಅವರು ಆಗಿರ್ಬೋದು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅದು ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ
0: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
5: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:00. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಮುಂಗಾರು ಮಳೆ ಭಾಗ 2 ಚಿತ್ರದ ಗೀತೆಯನ್ನು ಸೋನು ನಿಗಮ್ ಇವರ ಸ್ವರದಲ್ಲಿ. ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ, ಬನ್ನಿ ಈಗ ಕೇಳೋಣ ಅಲೆಮಾರಿ ಚಿತ್ರದ ಗೀತೆಯನ್ನು ಜಾವೇದ್ ಅಲಿ ಮತ್ತು ಶ್ರೇಯಾ ಘೋಷಾಲ್ ಇವರುಗಳ ಸ್ವರದಲ್ಲಿ. ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಸಂತು ಇವರ ಸಾಹಿತ್ಯವಿದೆ.

ಮುಂದಿನ ಗೀತೆಯನ್ನು ಕೇಳಿ. ಚಕ್ರವ್ಯೂಹ ಚಿತ್ರದಿಂದ ಮೇಘ ಇವರ ಗಾಯನದಲ್ಲಿ, ಎಸ್ ಎಸ್ ಥಮನ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಕವಿರಾಜ್ ಇವರ ಸಾಹಿತ್ಯವಿದೆ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನು ಕೇಳೋಣ. ವಾಣಿ ಹರಿಕೃಷ್ಣ ಇವರ ಸ್ವರದಲ್ಲಿ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಎಂದೆಂದಿಗೂ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಪ್ರಕಟಣೆಗಳು.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
1: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಈರಣ ವಾಲೇಕರ್ ಮತ್ತು ಸಂಗಡಿಗರಿಂದ ತತ್ವಪದಗಳು.

ಭಾವಗೀತೆಗಳ ಆರಂಭದಲ್ಲೇ ಕೇಳೋಣ. ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಇವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ರತ್ನಮಾಲಾ ಪ್ರಕಾಶ್ ಇವರ ಗಾಯನದಲ್ಲಿ.

ಕೊನೆಯಲ್ಲಿ ಸಿ ಅಶ್ವತಿಯವರ ಗಾಯನದಲ್ಲಿ ಕೇಳಿಬಂದರೆ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ವಿವಿಧ ಗಾಯಕರುಗಳ ಧ್ವನಿಗಳಲ್ಲಿ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:30 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ, ಹೇಗ್ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನೂ ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನ

0: ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನು ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
0: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
1: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
0: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
1: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
0: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
1: ಹೌದು ಪೂರ್ವಿ. ಉತ್ತಿಷ್ಠಿತ, ಜಾಗೃತ, ಪ್ರಾಪ್ಯ ವರಾನ್ ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
0: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
1: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
0: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂಥ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
1: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
0: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
1: ತಡವಾದ ಅಧಿಕಾರಿ

0: ಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
1: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
0: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
1: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
0: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
1: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
0: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂಬದ ಧರ್ಮಂಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್.

0: ಆಕಾಶವಾಣಿ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು ನಾವು.
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನರಿಸಿ, ಡ್ರಗ್ಸ್ ಅಲ್ಲ.
3: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ

0: ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 10 ಗಂಟೆ. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎಸ್ ಗೋಪಾಲಕೃಷ್ಣನ್ ಇವರ ವಯಲಿನ್ ವಾದನ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:30. ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ದೇವರಗುಡಿ ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಇವರ ಸ್ವರದಲ್ಲೇ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಮುಗಿಯದ ಕತೆ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಜಾನಕಿ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಇವರುಗಳ ಗಾಯನದಲ್ಲೇ. ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.

ವಿಶ್ವಾಮಿತ್ರ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಚಿತ್ರ ಇವರ ಗಾಯನದಲ್ಲಿ, ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿತ್ತು. ಬಯಲುದಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರುಗಳ ಗಾಯನದಲ್ಲಿ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಇವರ ಸಾಹಿತ್ಯವಿದೆ.

ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಗೀತೆಯನ್ನು ಕೇಳಿ ಸೋನು ನಿಗಮ್ ಇವರ ಸ್ವರದಲ್ಲಿ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ.

ಅನುರಾಗ ಬಂಧನ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಜಾನಕಿ ಇವರ ಗಾಯನದಲ್ಲಿ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ, ವಿಜಯ್ ನಾರಸಿಂಹ ಇವರ ಸಾಹಿತ್ಯವಿತ್ತು.

ಮೀರಾ ಮಾಧವ ರಾಘವ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ಟಿ ಇವರುಗಳ ಗಾಯನದಲ್ಲಿ, ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆ ಬರ್ತಾ ಇದೆ.

0: ಕಾರ್ಯಕ್ರಮದ ಕೊನೆಯಲ್ಲಿ ದಿಲ್ಪಸಂದ್ ಚಿತ್ರದ ಗೀತೆಯನ್ನು ನಿಶಾನ್ ರಾಯ್ ಇವರ ಗಾಯನದಲ್ಲಿ ಕೇಳಿಬಂದ್ರೆ. ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Prime Minister Narendra Modi and US Secretary of State Marco Rubio today discussed sustained

ಕಾಲೇಜು, ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:05ಕ್ಕೆ ವಿಶ್ವ ಸ್ಕಿಜೋಫ್ರೀನಿಯಾ ದಿನದ ಸಂದರ್ಭದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ರಾಯಚೂರಿನ ಮನೋರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ನಂದಿತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಪ್ರಾಯೋಜಕರು ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ವಿಭಾಗ ರಾಯಚೂರು. 9:30ಕ್ಕೆ ಚಿತ್ರಗೀತೆಗಳು. ಇನ್ನು ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00ಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು ರಾತ್ರಿ 10:00ಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿಬಂದರೆ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:12. ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಂದಿನಂತೆ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55ಕ್ಕೆ ಆರಂಭವಾಗುವುದು. ಹಾಗಾದರೆ ಸುಜಾತಳಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.